ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬೆಲ್ಲು. ಇಂದು 1948 ಶಕವರ್ಷ, ಆಷಾಢ ಮಾಸದ 29 ದಿನ, ಅಂದರೆ 2026 ಇಸವಿಯ ಜುಲೈ ತಿಂಗಳ 20 ತಾರೀಕು ಸೋಮವಾರ. ಸಮಯ ಆಗಿದೆ 5:58:34. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇದೀಗ ನಮ್ಮ ನಿಲಯದಲ್ಲಿ ಇವತ್ತು ಯಾವ್ಯಾವ ಕಾರ್ಯಕ್ರಮ ಪ್ರಸಾರ ಆಗತ್ತೆ ಅನ್ನೋದನ್ನ ಪರಿಚಯ ಮಾಡಿಕೊಡುವಂತಹ ಸಮಯ. 6:10 ನಾದಾರ್ಚನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. 6:50 ಕನ್ನಡ ರತ್ನ ಭಂಡಾರ. 7:15 ಭಾವಸ್ಪಂದನ ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:30 ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್ ನಿಮ್ಮ ಕೋರಿಕೆಯ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 10:00 ಸಿನಿಚಿಟ್ಟೆ. 11:00 ಆಪ್ಕಿ ಪಸಂದ್ ಕಾರ್ಯಕ್ರಮ. 12:00 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 12:05 ನಾವೆಲ್ಲೂ ಗರಿ. 1:00 ಕರೆಯಲಿ ಕೈರುಚಿ. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಕಗ್ಗದ ಸಿರಿ. 1:30 ಲಂಚ್ ಬಾಕ್ಸ್. 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಹಿಂದಿಯ ವಾರ್ತೆಗಳನ್ನ ದೆಹಲಿ ಕೇಂದ್ರದಿಂದ ಕೇಳಬಹುದು. 2:30 ಪ್ರದೇಶ ಸಮಾಚಾರ. 2:40 ಎವರ್ಗ್ರೀನ್ ಕನ್ನಡ ಗೀತೆಗಳನ್ನ ಕೇಳಬಹುದು. 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 3:35 ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. 3:35 ಹೊಂಬೆಸಿಲು. 4:00 ಬೆಂಗಳೂರು ಯೂತ್ ಕಾರ್ಯಕ್ರಮ ಕೇಳಬಹುದು. ನಂತರ 5:00 ನಾನ್ಸ್ಟಾಪ್ ಸಂಜೆಯಲ್ಲಿ ಕನ್ನಡದ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 6:10 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರವನ್ನ ಕೇಳಬಹುದು. 6:20 ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಮನಸ್ಸುಗಳ ಮಾತು ಮಧುರ. 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 6:50 ಸನ್ಸೆಟ್ ಸುರಭಿ ಕನ್ನಡ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಒಲವಿನ ಆಲಾಪ ಕಾರ್ಯಕ್ರಮ. 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:00 ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಸುಕುನ್ ಕೆ ಪಲ್ ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದು. 10:00 ಕನಸಿನ ಲೋಕ ಕಾರ್ಯಕ್ರಮ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. ಇನ್ನು ರಾತ್ರಿ 11:10 ಬೆಳಿಗ್ಗೆ 5:53 ವರೆಗೂ FM ಗೋಲ್ಡ್ನ ಕಾರ್ಯಕ್ರಮಗಳ ಪ್ರಸಾರ ಆಗುತ್ತೆ.

ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಿದೆ ಇನ್ನೇನು 6:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಭಕ್ತಿ ಅಂದರೆ ದೊಡ್ಡ ಪೂಜೆಯಲ್ಲ, ಮನಸ್ಸಿಂದ ಮಾಡುವಂತಹ ಚಿಕ್ಕ ಪ್ರಾರ್ಥನೆ. ದೇವರನ್ನ ಹುಡುಕೋದಕ್ಕೆ ದೂರ ಹೋಗಬೇಕಾಗಿಲ್ಲ, ಹೃದಯವನ್ನ ತೆರೆದರೆ ಸಾಕು ಅಂತ ಹೇಳ್ತಾ ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳೊಂದಿಗೆ ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ರಚನೆ, ಜಿ ವಿ ರಾಘವುಲು ಅವರ ಸಂಗೀತ ಸಂಯೋಜನೆ ಇರುವಂತಹ ಭಕ್ತಿಗೀತೆ.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನೆಯ ವೀರಾಂಜನೆಯ

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಭಕ್ತಿಗೀತೆ ಇದಾಗಿತ್ತು. ನೀರಿಲ್ಲದ, ನೆರಳಿಲ್ಲದ, ಬೇರಿಲ್ಲದ ಗಿಡ ಹುಟ್ಟಿತು. ತಲೆಯಿಲ್ಲದ ಮೃಗ ಬಂದು ಮೇಯ್ತ ಮುಗ್ಗವ, ಕಣ್ಣಿಲ್ಲದ ಕುರುಡನು ಕಂಡನ ಮೃಗವ, ಕೈಯಿಲ್ಲದ ವ್ಯಾಧನು ಎಚ್ಚನ ಮೃಗವ. ಇದರದ್ದು ಮೇಲ್ನೋಟದ ಅರ್ಥ ನಮಗೆ ನೀರಿಲ್ಲದೆ, ನೆರಳಿಲ್ಲದೆ ಮತ್ತು ಬೇರು ಇಲ್ಲದೆ ಒಂದು ಗಿಡ ಹುಟ್ಕೊಂತು, ತಲೆಯೇ ಇಲ್ಲದ ಒಂದು ವಿಚಿತ್ರವಾದಂತಹ ಪ್ರಾಣಿ ಬಂದು ಆ ಗಿಡದ ಮೊಗ್ಗುಗಳನ್ನ ಮೇಯ್ತು, ಕಣ್ಣಿಲ್ಲದ ಒಬ್ಬ ಕುರುಡ ಆ ಪ್ರಾಣಿಯನ್ನು ನೋಡ್ತಾ, ಕೈಗಳೇ ಇಲ್ಲದಂಥ ಒಬ್ಬ ಬೇಟೆಗಾರ ಆ ಪ್ರಾಣಿಗೆ ಬಾಣವನ್ನು ಬಿಟ್ಟು ಕೊಂದ ಅನ್ನೋದು. ಆದರೆ ಅದರದ ಒಂದು ಆಧ್ಯಾತ್ಮಿಕವಾದಂತಹ ಒಳ ಅರ್ಥವನ್ನು ಅಲ್ಲಮ ಪ್ರಭುಗಳು ಈ ರೀತಿ ಹೇಳಿದ್ದಾರೆ. ಬೇರಿಲ್ಲದ ಗಿಡ ಅಂದರೆ ನಮ್ಮ ಶರೀರ ಮತ್ತು ಅಹಂಕಾರ. ಇದಕ್ಕೆ ಯಾವುದೇ ರೀತಿ ಶಾಶ್ವತವಾದಂತಹ ಭೌತಿಕ ಬೇರುಗಳಿಲ್ಲ. ಆದರೂ ಪೂರ್ವ ಕರ್ಮಗಳ ಕಾರಣದಿಂದ ಇದು ಹುಟ್ಕೊಳ್ತಾ ಬೆಳೀತಾ ಹೋಗುತ್ತೆ. ಇನ್ನು ತಲೆಯಿಲ್ಲದ ಮೃಗ ಅಂದರೆ ಇದು ನಮ್ಮ ಮನಸ್ಸು. ಮನಸ್ಸಿಗೆ ಯಾವುದೇ ರೀತಿ ಭೌತಿಕ ರೂಪ ಅಥವಾ ತಲೆ ಅನ್ನೋದಿಲ್ಲ. ಆದರೆ ಅದು ಶರೀರದ ಆಸೆಗಳೆಂಬ ಮೊಗ್ಗುಗಳನ್ನ ಸದಾ ಮೇಯ್ತಾ ಇರುತ್ತೆ, ಅಂದರೆ ಅನುಭವಿಸ್ತಾ ಇರುತ್ತೆ. ಕಣ್ಣಿಲ್ಲದ ಕುರುಡ ಇದು ಅಂತರ್ಮುಖಿಯಾದಂತಹ ಬುದ್ಧಿ. ಅಂದರೆ ನಾವು ಹೊರಗಿನ ಪ್ರಪಂಚಕ್ಕೆ ಕಣ್ಣನ್ನು ಮುಚ್ಚಿ ಕುರುಡರಾದಾಗ ಮಾತ್ರ ನಮ್ಮ ಒಳಗಿರುವಂತಹ ಮನಸ್ಸಿನ ಆಟ ನಮಗೆ ಕಾಣಿಸಲು ಸಾಧ್ಯ ಅಂತೆ. ಇನ್ನು ಕೈಲದ ವ್ಯಾಧನು ಅಂತ ಹೇಳಿದರೆ ಇದು ನಮ್ಮೊಳಗಿನ ಆತ್ಮ ಅಥವಾ ಸಾಕ್ಷಿ ಪ್ರಜ್ಞೆ. ಆತ್ಮಕ್ಕೆ ಯಾವುದೇ ರೀತಿ ಭೌತಿಕ ಕೈಗಳಿಲ್ಲ. ಆದರೆ ಅದು ತನ್ನ ಏಕಾಗ್ರತೆಯಿಂದ, ಬಾಣದಿಂದ ಚಂಚಲವಾದಂತಹ ಮನಸ್ಸನ್ನು ಕೊಂದು ಪರಮ ಶಾಂತಿಯನ್ನು ಪಡೆಯುತ್ತಂತೆ. ಇಂತಹ ಒಂದು ಭಕ್ತಿ ನಮ್ಮದಾಗಲಿ ಅಂತ ಹೇಳ್ತಾ ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಒಂದು ಭಕ್ತಿಗೀತೆ. ಈ ಗೀತೆಗೆ ಪುರಂದರದಾಸರ ರಚನೆ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇದೆ.

ನಮ್ಮ ನಿಜವಾದ ಬಂಧು ಯಾರು ಅಂತ ಏನಾದರೂ ನಾವೇನಾದ್ರೂ ಯೋಚನೆ ಮಾಡ್ತಿದ್ರೆ ಈ ಒಂದು ಶ್ಲೋಕ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬಹುದು ಅಂತ ಭಾವಿಸ್ತೇನೆ. ಸಾ ಬಂಧುರ್ಯೋ ವಿಪನ್ನಾನಂ ಅಪದುದ್ಧರಣ ಕ್ಷಮಃ ನಾಥು ದುರ್ವಿಹಿತಾತೀತ ವಸ್ತೂಪ ಲಂಬ ಪಂಡಿತ. ಅಂದರೆ ಕಷ್ಟದಲ್ಲಿರುವಾಗ ಆಪತ್ತಿನಿಂದ ನಮ್ಮನ್ನು ರಕ್ಷಿಸಲು ಸಮರ್ಥನು ಮಾತ್ರವೇ ನಮ್ಮ ನಿಜವಾದಂತಹ ಬಂಧು. ಸಂದರ್ಭವನ್ನು ಸರಿಯಾಗಿ ನಿಭಾಯಿಸಲಾಗದಂತಹ ಅಥವಾ ಹಿಂದೆ ನಡೆದಂತಹ ಘಟನೆಗಳನ್ನ ಕುರಿತು ನಿಂದನೆಯನ್ನು ಮಾಡುವವನು ಯಾವತ್ತೂ ನಮ್ಮ ನಿಜವಾದ ಬಂಧು ಆಗೋದಿಲ್ವಂತೆ. ಈಗ ಕೇಳಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಭಗವಾನ್ ಶ್ರೀ ಸಾಯಿಬಾಬಾ ಚಲನಚಿತ್ರದಿಂದ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆ ಇದಾಗಿತ್ತು. ಮುತ್ತಿನಂತಹ ಹೆಂಡತಿ ಚಿತ್ರದಿಂದ ಈ ಗೀತೆ. ಅಶ್ವಥವು ಇಲ್ಲಿ ಬಾಡಿದೊಡೆನಲ್ಲೇ ಚಿಗುರು ಅಲ್ಲಿ ನಶ್ವರತೆ ವಿಟಪ ಪರ್ಣಂಗಳಲ್ಲಿ ಮಾತ್ರ ಶಾಶ್ವತತೆ ರುಂಡ ಮೂಲದಲ್ಲಿ ಪರಿಚರಿಸಿದನು ವಿಶ್ವ ಪ್ರಗತಿಯಂತೂ ಮಂಕುತಿಮ್ಮ. ಅಂದರೆ ಇಲ್ಲಿರುವ ಒಂದು ಅರಳಿಮರ ಒಣಗಿ ಹೋದರೆ ಏನಂತೆ, ಅದೇ ಸಮಯದಲ್ಲಿ ಎಲ್ಲೋ ಮತ್ತೊಂದು ಕಡೆ ಹೊಸ ಚಿಗುರು ಏಳುತ್ತಿರುತ್ತೆ. ಸಾವು ಮತ್ತೆ ನಾಶ ಎಂಬುದು ಕೇವಲ ಮರದ ಕೊಂಬೆ ಮತ್ತು ಎಲೆಗಳಂತೆ. ಆದರೆ ಆ ಮರದ ದಪ್ಪನೆಯ ಕಾಂಡ ಮತ್ತು ಆಳವಾದಂತಹ ಬೇರುಗಳು ಶಾಶ್ವತವಾಗಿರುತ್ತೆ. ಈ ಜಗತ್ತಿನ ಪ್ರಗತಿ ಮತ್ತು ಬದಲಾವಣೆ ಕೂಡ ಹೀಗೆ ಇರುತ್ತಂತೆ. ಆದರೆ ಈ ಒಂದು ಸಾಲುಗಳಿಗೆ ಆಧ್ಯಾತ್ಮಿಕವಾದಂಥ ಒಂದು ಅರ್ಥವನ್ನು ಈ ರೀತಿ ಹೇಳಿದ್ದಾರೆ. ಎಲೆ ಮತ್ತು ಕೊಂಬೆಗಳು, ಇವುಗಳು ನಮ್ಮ ದೇಹ, ವ್ಯಕ್ತಿ ಮತ್ತು ತಲೆಮಾರುಗಳು. ಒಂದು ಎಲೆ ಉದುರುವಂತೆ ಒಬ್ಬ ಮನುಷ್ಯ ಸಾಯ್ತಾನೆ, ಒಂದು ಸಾಮ್ರಾಜ್ಯ ಅಳಿಯುತ್ತೆ, ನಾಶ ಆಗತ್ತೆ. ಕೇವಲ ಹೊರಗಿನ ರೂಪ ಮಾತ್ರ ಇದು. ಬೇರು ಮತ್ತು ಕಾಂಡ, ಇದು ಇಡೀ ಬ್ರಹ್ಮಾಂಡವನ್ನು ಮುನ್ನಡೆಸುವಂತಹ ದೈವಿ ಶಕ್ತಿ ಅಥವಾ ಪರಮಾತ್ಮ. ಎಲೆಗಳು ಉದುರೆದ್ರೂ ಮರ ಬದುಕಿರುವಂತೆ ವ್ಯಕ್ತಿಗಳು ಸತ್ರು ಕೂಡ ಜಗತ್ತಿನ ಚೇತನ ಸದಾ ಜೀವಂತವಾಗಿರುತ್ತಂತೆ. ಇನ್ನು ಜೀವನ ಪಾಠ, ನಾವು ಕೇವಲ ಉದುರಿ ಹೋಗುವಂತಹ ಎಲೆಯಲ್ಲ, ಬದಲಿಗೆ ಶಾಶ್ವತವಾದಂತಹ ಮರದ ಬೇರಿನ ಒಂದು ಭಾಗ. ಈ ಸತ್ಯವನ್ನು ಅರಿತಾಗ ಮನುಷ್ಯನಿಗೆ ಸಾವು ಅಥವಾ ಬದಲಾವಣೆಯ ಭಯ ಇರೋದಿಲ್ಲವಂತೆ. ಈಗ ಕೇಳಿ ಮತ್ತೊಂದು ಭಕ್ತಿಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ. ಸ್ವಾತಿಮುತ್ತು ಚಿತ್ರದಿಂದ ಈ ಗೀತೆ.

ಸಭೆಯನ್ನು ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜಲಜಲ ಜನಲ್ಲಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ಈಗ ಕೇಳಿ ನಾಗದೇವತೆ ಚಲನಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಮನವಿಲ್ಲು. ಸಮಯ ಆಗ್ತದೆ ಇನ್ನೇನು 6:50. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು. ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್, ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ ಯಾರನ್ನಾದರೂ ಕೇಳೋಣ, ಸಾಧ್ಯವಾದರೆ ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು.
4: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾಯರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನೇನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೇ, ಈ ಕೆಲಸಕ್ಕೆ ಕೈ ಹಾಕ್ಬೋದೇ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೇಳಿ ಒಂದು ಭಾಷಣ ಮಾಡಿಸಿ. ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು, ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹಿ ಈಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು. ಒಂದು 5,000 ಹೆಚ್ಚು ಹಾಕೋಕ್ಕೆ ನೀವು ಮಾಡಿಬಿಡಿ, ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಧ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ, ಅದು 1978 ಪ್ರಾರಂಭವಾದ್ದು. 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ, ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.
0: ಸಮಯ ಆಗ್ತಿದೆ 6:55. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸಂಸದಃ ಪ್ರಾವೃಟ್ ಸತ್ರಂ ಅದ್ಯಾರಭ್ಯ ಅಗಸ್ತ ಮಾಸಸ್ಯ ತ್ರಯೋದಶ ದಿನಾಂಕ ಪರ್ಯಂತಂ ಪ್ರಚಲಿಷ್ಯತಿ. ಪಂಚವಿಂಶತಿ ದಿನಾನಾಂ ಸತ್ರೇಸ್ಮಿನ್ ಏಕೋನವಿಂಶತಿ ಉಪವೇಶನಾನಿ ಭವಿಷ್ಯಂತಿ. ಸತ್ರೆ ಅನೇಕಾನಿ ಮಹತ್ವಪೂರ್ಣಾನಿ ವಿಧೇಯಕಾನಿ ಚರ್ಚಾಯೈ ಅಂಗೀಕರಣಾಯ ಚ ಉಪಸ್ಥಾಪಿತಾನಿ ಭವಿಷ್ಯಂತಿ ಇತ್ಯಪೇಕ್ಷತೆ. ಅದ್ಯ ಲೋಕಸಭಾಯಾಂ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ಸಂಶೋಧನ ವಿಧೇಯಕಂ 20-26, ರಾಜ್ಯಸಭಾಯಾಂ ಚ ರಾಷ್ಟ್ರೀಯ ಸಮ್ಮಾನಸ್ಯ ಅಪಮಾನ ನಿವಾರಣಸ್ಯ ಸಂಶೋಧನ ವಿಧೇಯಕಂ 20-26 ಉಪಸ್ಥ

0: ಆಪ್ಯೇತೆ. ಸಹೈವ ಜನ್ಮ ಮೃತ್ಯು ಪಂಜೀಕರಣ ಸಂಶೋಧನ ವಿಧೇಯಕಂ, ಆಯಕರ ಸಂಶೋಧನ ವಿಧೇಯಕಂ, ಸೂಕ್ಷ್ಮ ಲಘು ಮಧ್ಯಮ ಉದ್ಯಮ ವಿಕಾಸ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಚೇತ್ಯೇತಾನಿ ಅಪಿ ಪ್ರಾವೃಟ ಸತ್ರೇಸ್ಮಿನ್ ಉಪಸ್ಥಾಪಿತಾನಿ ಭವಿಷ್ಯಂತಿ. ಪ್ರಾವೃಟ ಸತ್ರಸ್ಯ ಪೂರ್ವಸಂಧ್ಯಾಯಾಂ ಹ್ಯಃ ಸರ್ವಕಾರೇಣ ಸಂಸದ ಭವನೆ ಸರ್ವದಲೀಯೋಪವೇಶನಂ ಆಹೂತಂ. ಸಮ್ಮೇಳನಸ್ಯ ಅಧ್ಯಕ್ಷಃ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಆಸೀತ್. ಅಸ್ಯಾಂ ಸಭಾಯಾಂ ಚತ್ವಾರಿಂಶತ್ ರಾಜನೈತಿಕ ದಳಾನಾಂ ಪಂಚಾಶತ್ ತೋಪ್ಯಧಿಕಾಃ ನೇತಾರಃ ಉಪಸ್ಥಿತಾಃ ಆಸನ್. ಸಭಾಯಾಃ ಅನಂತರಂ ಪ್ರಸಾರಮಾಧ್ಯಮೈಃ ಸಹ ವಾರ್ತಾಲಾಪಂ ಕುರ್ವನ್ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ಸರ್ವಾನ್ ರಾಜನೈತಿಕ ದಳಾನ್ ಸಂಸದಃ ಕಾರ್ಯಾಚರಣಂ ನಿರ್ವಿಘ್ನಂ ಪ್ರಚಾಲಯಿತುಂ ಪ್ರಮುಖ ವಿಷಯೇಷು ರಚನಾತ್ಮಕ ಚರ್ಚಾಸು ಭಾಗಗ್ರಹಿತುಂ ಚ ಆಗ್ರಹಂ ಅಕರೋತ್.
1: कोई पार्टी या कोई मेंबर अपना जो भी बात रखना चाहता है पार्लियामेंट में पूरा रख सकते हैं. मैं विपक्ष के साथियों को कहना चाहता हूं कि पहले में भी पार्लियामेंट को चलाने में दिक्कत आई थी क्योंकि हंगामा बहुत ज्यादा हुआ था. लोग चाहते हैं कि पार्लियामेंट सुचारू रूप से चले, इसलिए मैं फिर से सब पार्टी के नेताओं को मैं अनुरोध करता हूं कि पार्लियामेंट अच्छी तरह से चले, इसमें सब लोग योगदान करें और हम भी विपक्ष के बात सुनेंगे और विपक्ष भी हमारे.
0: ಲೋಕಸಭಾಯಾಃ ಅಧ್ಯಕ್ಷಃ ಓಮ ಬಿರಲಾ ವರ್ಯಃ ಹ್ಯಃ ಲೋಕಸಭಾಯಾಃ ವ್ಯಾಪಾರ ಪರಾಮರ್ಶ ಸಮಿತೇಃ ಸಭಾಯಾಃ ಅಧ್ಯಕ್ಷತಾಂ ಅಕರೋತ್. ಸಭಾಯಾಂ ಸರ್ವಕಾರಸ್ಯ ಪ್ರತಿನಿಧಿ ಸದಸ್ಯಾಃ ಅಪಿ ಚ ವಿಭಿನ್ನಾನಾಂ ರಾಜನೈತಿಕ ದಳಾನಾಂ ಚ ಸದಸ್ಯಾಃ ಸತ್ರಾವಧೌ ಪ್ರಸ್ತಾವಿತಸ್ಯ ವಿಧೇಯಕೇಷು ಅನ್ಯೇಷು ಚ ಕಾರ್ಯೇಷು ವಿಚಾರಾಣಾಂ ಆದಾನಂ ಪ್ರದಾನಂ ಕೃತವಂತಃ. ಶ್ರೀ ಬಿರಲಾ ವರ್ಯಃ ರಚನಾತ್ಮಕ ವಿಚಾರ ವಿಮರ್ಶಾಣಾಂ ಸಾರ್ಥಕ ಸಹಭಾಗಿತ್ವಸ್ಯ ಸರ್ವೋಚ್ಚ ಸಂಸದೀಯ ಪರಂಪರಾಣಾಂ ಪಾಲನಸ್ಯ ಚ ಮಹತ್ವಮಪಿ ಅಧೋರೇಖಿತವಾನ್. ದಿಲ್ಯಾರಕ್ಷಿಬಲೇನ ಸ್ಪಷ್ಟೀಕೃತಂ ಯತ್ ಅದ್ಯ ಆರಭ್ಯಮಾಣಸ್ಯ ಸಂಸದ ಸತ್ರಸ್ಯ ದೃಷ್ಟ್ಯಾ ನವದಿಲ್ಲಿಮಂಡಳೆ ಕಸ್ಯಾಪಿ ವಿರೋಧಯಾತ್ರಾಯಾಃ ಪ್ರದರ್ಶನಸ್ಯ ಚ ಅನುಮತಿಃ ನ ಪ್ರಾಪ್ತಾಸ್ತಿ ನ ಪ್ರದತ್ತಾಸ್ತಿ. ಸಾಮಾಜಿಕಾಂತರಜಾಲೀಯ ಪಟಲೆ ದಲೇನ ಉಕ್ತಂ ಯತ್ ಅಸ್ಮಿನ್ ಕ್ಷೇತ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರೇತ್ಯಸ್ಯ ಧಾರಾ ತ್ರಿಷಷ್ಠ್ಯೋತ್ತರೈಕಶತಂ ಅನುವರ್ತಿತಾಸ್ತಿ. ಅತಃ ಜಂತರಮಂತರ ಕ್ಷೇತ್ರಂ ವಿಹಾಯ ಅಸ್ಮಿನ್ ಕ್ಷೇತ್ರೆ ಪಂಚ ವಾ ಪಂಚಾಧಿಕಾನಾಂ ಜನಾನಾಂ ವಿರೋಧಯಾತ್ರಾಃ ಶೋಭಾಯಾತ್ರಾಃ ಪ್ರದರ್ಶನಾನಿ ಸಭಾಃ ಚ ಕಠೋರತಯಾ ನಿಷಿದ್ಧಾಃ ಸಂತೀತಿ. ದಿಲ್ಯಾರಕ್ಷಕೈಃ ಸರ್ವೇ ನಾಗರಿಕಾಃ ವಿಧೇಃ ಸಮ್ಮಾನಂ ಕುರ್ವಂತು, ಕಸ್ಯಾಪಿ ಅನಧಿಕೃತ ಸಭಾಯಾಂ ಪದಯಾತ್ರಾಯಾಂ ಚ ಭಾಗಂ ನ ಗೃಹಣಂತು, ಸಾರ್ವಜನಿಕ ಶಾಂತಿಂ ಸುರಕ್ಷಾಂ ಚ ರಕ್ಷಯಿತುಂ ಸಹಯೋಗಂ ಕುರ್ವಂತು ಇತಿ ಪ್ರಾರ್ಥಿತಮಸ್ತಿ. ಭೋಪಾಲನಗರಸ್ಯ ಸಮೀಪೆ ಐತಿಹಾಸಿಕೆ ಜಗದೀಶಪುರೆ ಆಯೋಜಿತೆ ವಿಶೇಷ ಸಭಾಯಾಂ ಮಧ್ಯಪ್ರದೇಶಸ್ಯ ಮಂತ್ರಿಮಂಡಲೇನ ಯೂನಿಫಾರ್ಮ್ ಸಿವಿಲ್ ಕೋಡ್ ಯುಸಿಸಿ ಇತಿ ವಿಧೇಯಕಂ ಸ್ವೀಕೃತಂ. ವಾರ್ತಾಹರಾನ್ ಸಂಬೋಧಯನ್ ಮುಖ್ಯಮಂತ್ರಿ ಮೋಹನ ಯಾದವಃ ಅವದತ್ ಯತ್ ಯುಸಿಸಿ ಸರ್ವೇಭ್ಯಃ ಸಮುದಾಯೇಭ್ಯಃ ಸಮಾನಾವಶ್ಯಕಾನ್ ಅಧಿಕಾರಾನ್ ಚ ಪ್ರದಾತುಂ ಶಕ್ನೋತಿ. ಸಹ ಅವದತ್ ಯತ್ ಯುಸಿಸಿ ವಿಧೇಯಕಂ ನಾಗರಿಕಾನ್ ಆಧಾರಭೂತ ಅಧಿಕಾರಾನ್ ನ ಉಲ್ಲಂಘಯತೀತಿ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಸ್ಪೇನ್ ದೇಶಃ ಅತಿರಿಕ್ತ ಸಮಯೇ ಗತ ವಿಜೇತಾ ಅರ್ಜೆಂಟೀನಾ ದೇಶಂ ಏಕಂ ಶೂನ್ಯಂ ಇತ್ಯಂಕೇನ ಪರಾಜಿತ್ಯ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಫಿಫಾ ವಿಶ್ವಕಪ್ ವಿಜೇತಾ ಅಭವತ್ ಇತಿ ವಾರ್ತಾಃ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ

0: ಹಾಗೂ NCERT ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು. ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕೊನೆದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ದತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ ಒಂದು ದೃಷ್ಟಿ ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. August 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ KCD ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಶೇ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳುಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಇಂದು ವಿಶ್ವ ಚಂದ್ರ ದಿನ, ಅಂತಹ ಚಂದ್ರನ ಬಗ್ಗೆ ಮಾತಾಡ್ತಾ ಭಾವಸ್ಪಂದನದಲ್ಲಿ ಸಾಗಬಹುದು. ಮತ್ತು ಈ ದಿನ ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, ಈ ಜುಲೈ 20 ಮಾನವನ ಒಂದು ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ದಿನ ಅಂತಲೇ ಹೇಳ್ಬೋದು. 1969 ಮನುಷ್ಯ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟು ಹೊಸ ಇತಿಹಾಸವನ್ನು ಬರೆದಂತಹ ದಿನ ಇದು. ಈ ಅಪೂರ್ವ ಸಾಧನೆಯ ನೆನಪಿಗಾಗಿ ನಾವಿಂದು ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಚಂದ್ರನ ಅಥವಾ ಬಾನನ್ನ ಕುರಿತಂತಹ ಗೀತೆಗಳನ್ನ ಕೇಳ್ತಾ ನಾವು ಭಾವಸ್ಪಂದನದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ಸುಮತೀಂದ್ರ ನಾಡಿಗ್ ಅವರ ಸಾಹಿತ್ಯವಿರುವಂತಹ ಒಂದು ಭಾವಗೀತೆ.

ಆಕಾಶಕ್ಕೆ ಏನೇ ಇಟ್ಕೊಂಡು ಚಂದ್ರನ ಹತ್ರ ಹೋಗ್ತೀನಿ, ಹಾಗೆ ತನ್ನ ಕನಸನ್ನೆಲ್ಲ ಈ ಒಂದು ಗೀತೆಯಲ್ಲಿ ಪುಟ್ಟ ಧ್ವನಿಯಲ್ಲಿ ಕೇಳಿಸ್ಕೊಂಡ್ವಿ. ಹಾಗೆ ಈ ಒಂದು ಕನಸನ್ನು ನನಸು ಮಾಡಿಕೊಂಡವರು ಮೊದಲಿಗೆ ಯಾರು ಅಂದರೆ, ಅವರು ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಅವರು. ಅಮೇರಿಕಾದ ಗಗನಯಾತ್ರಿಗಳಾಗಿದ್ದು ಇವರು ಅಪೋಲೋ 11 ನೌಕೆಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟು ಇತಿಹಾಸವನ್ನು ಸೃಷ್ಟಿಸ್ತಾರೆ. ಈ ಒಂದು ಐತಿಹಾಸಿಕ ದಿನದ ನೆನಪಿಗಾಗಿ ವಿಶ್ವಸಂಸ್ಥೆ ಅಧಿಕೃತವಾಗಿ ಜುಲೈ 20 ಅಂತಾರಾಷ್ಟ್ರೀಯ ಚಂದ್ರನ ದಿನವನ್ನಾಗಿ ಘೋಷಣೆ ಮಾಡಿದೆ. ಅದರ ಆಚರಣೆ ಪ್ರತಿ ವರ್ಷ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಈಗ ಕೇಳಿ ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಡಾಕ್ಟರ್ ಕೆ ವಿ ಶ್ರೀನಿವಾಸ ಮೂರ್ತಿಯವರ ಸಾಹಿತ್ಯವಿರುವಂತಹ ಒಂದು ಭಾವಗೀತೆ.

ಇನ್ನು ಈ ದಿನದ ಅಂತಾರಾಷ್ಟ್ರೀಯ ಚಂದ್ರ ದಿನದ ಒಂದು ಧ್ಯೇಯವಾಕ್ಯ ಅಂದರೆ ಒಂದು ಚಂದ್ರ ಒಂದು ದೃಷ್ಟಿಕೋನ ಒಂದು ಭವಿಷ್ಯ. ಹಾಗೆ ಈ ಒಂದು ದಿನದ ಮಹತ್ವವನ್ನು ಹೇಳೋದಾದರೆ ಬರೀ ನಾವು ಒಂದು ದಿನ ಆದಂತಹ ನೆನಪನ್ನು ನೆನೆಸ್ಕೊಳ್ಳೋದಲ್ಲದೇ ಇತ್ತೀಚೆಗೆ ಯಶಸ್ವಿಯಾದಂತಹ ಮಾನವ ಸಹಿತ ಬಾಹ್ಯಾಕಾಶ ಯಾನಗಳು, ಅಂದರೆ ಉದಾಹರಣೆಗೆ ಇತ್ತೀಚಿನ ಆರ್ಟಿಮಿಸ್ 2 ಮಿಷಿನ್, ಹಾಗೆ ಭಾರತದ ಹೆಮ್ಮೆಯ ಚಂದ್ರಯಾನ 3 ಮಹತ್ವದ ಜಾಗತಿಕ ಸಾಧನೆಗಳನ್ನ ಕೊಂಡಾಡುವಂತಹ ಗುರಿಯನ್ನು ಹೊಂದಿದೆ. ಹಾಗೆಯೇ ಚಂದ್ರನ ಮೇಲಿನ ಸಂಪನ್ಮೂಲಗಳನ್ನ ಶಾಂತಿಯುತವಾಗಿ ಮತ್ತು ಪ್ರಕೃತಿಗೆ ಧಕ್ಕೆ ಬಾರದಂತೆ ಸುಸ್ಥಿತವಾಗಿ ನಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಕೂಡ ಇದಾಗಿದೆ. ಈಗ ಕೇಳಿ ಭದ್ರಿ ಪ್ರಸಾದ್ ಅವರ ಧ್ವನಿಯಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ದೇವೇಂದ್ರ ಕುಮಾರ್ ಪತ್ತರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಭಾವಗೀತೆ.

0: ಸಮಯ ಆಗ್ತಿದೆ 7:35. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು 13 August ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ

0: ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ, ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು, ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58 ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37 ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ

0: ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖೀಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106 ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್ ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮಸ್ತೆ. ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಭಾವಸ್ಪಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನದ ವಿಶ್ವ ಚಂದ್ರ ದಿನದ ಅಂಗವಾಗಿ ಚಂದ್ರನ ಶೀರ್ಷಿಕೆ ಕುರಿತ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಕೇಳಿ ಒಂದು ಗೀತೆ. ಎಸ್ಎಚ್ ಶ್ರೀಪಾದ್ ಅವರ ಧ್ವನಿಯಲ್ಲಿ ಮೋಹನ ನಾಗಮ್ಮನವರ್ ಅವರ ಸಾಹಿತ್ಯವಿರುವಂತಹ ಗೀತೆ.

ಇನ್ನು ನಮ್ಮ ಚಂದ್ರನ ಜ್ಞಾನಕ್ಕೆ ವಿಜ್ಞಾನಕ್ಕೆ ತಂತ್ರಜ್ಞಾನಕ್ಕೆ ಇದಕ್ಕೆ ಮಾತ್ರ ಸೀಮಿತವಾಗಿರದೆ ಆ ಚಂದ್ರನ ಒಂದು ಕಥಾವಸ್ತುವಾಗಿ ಸಾಹಿತ್ಯದಲ್ಲೂ ಕೂಡ ಬಳಸಿದ್ದಾರೆ. ಜಾನಪದ ಶೈಲಿಯಲ್ಲಾಗಲಿ ಅಥವಾ ಇತ್ತೀಚಿನ ಚಲನಚಿತ್ರ ಗೀತೆಗಳಲ್ಲಾಗಲಿ ಎಲ್ಲ ವಿವಿಧ ಪ್ರಕಾರದ ಸಾಹಿತ್ಯಗಳಲ್ಲಿ ಚಂದ್ರನನ್ನ ಕಥಾವಸ್ತುವಾಗಿ ವರ್ಣಮಯವಾಗಿ ಹೋಲಿಕೆ ಮಾಡಿ ಬಳಸಿರೋದು ಇನ್ನೊಂದು ಅಪರೂಪದ ಹಾಗೆ ಒಂದು ಇಷ್ಟಪಡುವಂತಹ ಸಂಗತಿ ಅಂತ ಹೇಳ್ಬೋದು. ಈಗ ಕೇಳಿ ಎಚ್ ಎಂ ರಂಗನಾಥ್ ಅವರ ಸಾಹಿತ್ಯವಿರುವಂತಹ ಭಾವಗೀತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ನಿಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಸಮಯ ಆಗಿದೆ 8:31 ಸೆಕೆಂಡ್ಗಳು. ಇದೀಗ ಹಲೋ ಕರ್ನಾಟಕದಲ್ಲಿ ಈ ದಿನದ ವಿಶೇಷ, ನಮ್ಮ ಜೀವನ ಚದುರಂಗ ಅಂತೇಳಿ ಹೋಲಿಕೆ.

ಭಾರತೀಯರ ಒಂದು ಐತಿಹಾಸಿಕ ಮತ್ತು ಹೆಮ್ಮೆಯ ಒಂದು ಆಟ ಇದು ಅಂತಲೇ ಹೇಳ್ಬೋದು ಈ ನಮ್ಮ ಚದುರಂಗ. ವಿಶ್ವ ಚೆಸ್ ದಿನವು ಭಾರತೀಯರಿಗೆ ತನ್ನ ಇತಿಹಾಸವನ್ನು ನೆನಪಿಸುವಂತಹ ದಿನ ಅಂತ ಹೇಳ್ಬೋದು. ಜಗತ್ತಿನಾದ್ಯಂತ ಆಡುವ ಈ ಒಂದು ಚೆಸ್ ಆಟ 6ನೇ ಶತಮಾನದಲ್ಲೇ ಭಾರತದಲ್ಲಿ ಹುಟ್ಟಿದಂಥ ಚತುರಂಗ ಆಗಿತ್ತು. ಪ್ರಾಚೀನ ಆಟದಿಂದ ಇದು ವಿಕಸನಗೊಂಡಿದೆ ಎಂಬ ಒಂದು ಮಾಹಿತಿ ಇದೆ. ಹಾಗೆಯೇ ಗುಪ್ತರ ಕಾಲದಲ್ಲಿ ರಾಜರು ಸೈನಿಕರು ಇವರ ನಡುವಿನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸೋದಕ್ಕೆ ಅಂತೇಳಿ ಆಡ್ತಾ ಇದ್ದಂತಹ ಆಟ ಇದಂತೆ. ಈ ಆಟವೇ ಮುಂದೆ ಪರ್ಷಿಯಾ, ಯುರೋಪ್ ಮೂಲಕ ಸಾಗಿ ಇಂದು ಆಧುನಿಕವಾದಂತಹ ಚೆಸ್ ಆಗಿದೆ. ಈಗ ಕೇಳಿ ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಕವಿರಾಜವರ ಸಾಹಿತ್ಯ, ಕೃಷ್ಣವರ್ಧನ್ ಕುಲಕರ್ಣಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ರಾಮೇಗೌಡ ವರ್ಸಸ್ ಕೃಷ್ಣ ರೆಡ್ಡಿ ಚಲನಚಿತ್ರದಿಂದ.

ಖಂಡಿತ ಈ ಒಂದು ಬದುಕು ಚದುರಂಗದ ಆಟ ಇದ್ದಂತೇನೆ. ಆದರೆ ನಮ್ಮ ಭಾರತ ಜಾಗತಿಕ ಚೆಸ್ ಜಗತ್ತನ್ನು ಆಳ್ತಾ ಇದೆ ಅಂತ ಹೇಳೋದು ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಇನ್ನು ಈ ದಿನ ಭಾರತದ ಮಹಾನ್ ಸಾಧಕರನ್ನ ಗೌರವಿಸುವಂತಹ ದಿನ, ಅವ್ರನ್ನ ನಾವಿವತ್ತು ಸ್ಮರಿಸಿಕೊಳ್ಳಲೇಬೇಕು. ಅವರಲ್ಲಿ ಒಬ್ಬರು ನಮ್ಮ ವಿಶ್ವನಾಥನ್ ಆನಂದ್ ಅವರು, ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಮತ್ತು 5 ಬಾರಿಯ ವಿಶ್ವ ಚಾಂಪಿಯನ್ ಇವರು ಆಗಿದ್ರು. ಭಾರತದಲ್ಲಿ ಲಕ್ಷಾಂತರ ಯುವಕರಿಗೆ ಚೆಸ್ ಆಡಲು ಪ್ರೇರಣೆಯಾದವರು. ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವ್ರನ್ನ ಸ್ಮರಿಸಿಕೊಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಆದಿ ಚಿತ್ರದಿಂದ ವಿಜಯ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಸೋನು ನಿಗಮವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂತಾಗಿದೆ. ನಾ ಅಭಯ ಚಿತ್ರದಿಂದ ಕೇಳಿದ್ರಿ. ಇನ್ನು ಈ ಒಂದು ಚದುರಂಗದ ಆಟದಲ್ಲಿ ಯುವತಾರೆಗಳ ಅಲೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಪ್ರಸ್ತುತ ಭಾರತದಲ್ಲಿ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ಅರ್ಜುನ್ ಎಡಿಗೈಸಿ ಅವರಂತಹ ಯುವ ಆಟಗಾರರು ಕೂಡ ಇದ್ದಾರೆ. ಜಗತ್ತಿನ ನಂಬರ್ ಒನ್ ಆಟಗಾರರಾಗಿ ಇತರ ರಾಷ್ಟ್ರಗಳ ಒಬ್ಬ ಆಟಗಾರನ ಸೋಲಿಸಿದ್ದು, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಕೂಡ ಇವರು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಚೆಸ್ ಆಟ ಬರೀ ಆಟವಾಗಿ ಇರದೆ ಅನೇಕ ಜನರ ಒಂದು ಬೌದ್ಧಿಕ ಶಕ್ತಿನ ಕೂಡ ಇದು ಹೆಚ್ಚಿಸುತ್ತೆ ಅನ್ನೋದು ಇದೆ. ಹಾಗೆಯೇ ಈ ಆಟದಿಂದ ಗಣಿತ ಮತ್ತು ತಾರ್ಕಿಕ ಚಿಂತನೆಗಳನ್ನ ಉತ್ತಮಗೊಳಿಸ್ಬೋದು. ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮಾನಸಿಕ ಸ್ಥೈರ್ಯವನ್ನು ಕೂಡ ಇದು ನೀಡುತ್ತೆ ಅಂತ ಹೇಳ್ತಾ, ಇನ್ನೇನು ಸಮಯ ಆಗಿದೆ 8:53. ನಮ್ಮ ಈ ದಿನದ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಕೇಳಿ ಇಳೆಯರಾಜ ಅವರ ಒಂದು ಗಾಯನದಲ್ಲಿ ಇರುವಂತಹ ಗೀತೆ. ಕಿ ಕಲ್ಯಾಣವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇದೆ. ಆ ದಿನಗಳು ಚಿತ್ರದಿಂದ ಈ ಒಂದು ಗೀತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ನಮ್ಮ ಸಖತ್ ಸಾಂಗ್ ಅಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಕೇಳಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ರೆ ಆ ಒಂದು ಗೀತೆನ ನಮ್ಮ ಆಕಾಶವಾಣಿಯ 101.3 FM ರೇಮೋನಲ್ಲಿ ಕೇಳಬಹುದು ಅಂತ ಹೇಳ್ತಾ, ಈಗಾಗಲೇ ನಿಮ್ಮ ಎಲ್ಲ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದೆ. ಈಗ ಕೇಳಿ ಪಿ ಸುಶೀಲಾ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಭಾಗ್ಯವಂತರು ಚಲನಚಿತ್ರದಿಂದ.

ಬೆಸುಗೆ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಂತಹ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾದಂತಹ ಗೀತೆ ಇಡಕಲ್ಲು ಗುಡ್ಡದ ಮೇಲೆ ಚಲನಚಿತ್ರದಿಂದ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿಯುದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಪ್ರೇಮದ ಕಾಣಿಕೆ ಚಿತ್ರದಿಂದ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಗಾಯನದಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಅವಳ ಹೆಜ್ಜೆ ಚಲನಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಂಥ ಗೀತೆಗೆ ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಪುಟಾಣಿ ಏಜೆಂಟ್ 123 ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಈಗ ಕೇಳಿ ಹೇಮಂತ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಯಶ್ವಂತ್ ಚಲನಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಬಹಳಷ್ಟು ಸಂದೇಶಗಳು ನಮ್ಮನ್ನ ತಲುಪಿದೆ. ಸಂದೇಶನ ಕಳಿಸಿದ್ದಾರೆ ಸತೀಶ್ ಕುಮಾರ್ ದೇವರಾಯನ ದುರ್ಗಾಯಿಂದ, ಆಳಂದ ತಾಲೂಕಿನ ಮಾದನ ಹಿಪ್ಪರಗಿ ಭಾಗ್ಯ ಜ್ಯೋತಿ ಶಿವಲಿಂಗಪ್ಪ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಸುನೀಲ್ ಜಯಶ್ರೀ, ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿದ್ರೆ ಭಾಗ್ಯ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಅಮರಾವತಿ ಹರಿಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ ಸೌರಾಷ್ಟ್ರ ಪೇಟಿಂದ. ರಮ್ಯಾ ಮಂಜುನಾಥ್, ಮಂಡಿಕಲ್ ಕೃಪಾ ಉಮೇಶ್, ಹಾಗೆ ಬೆಳಗಾವಿಯಿಂದ ಒಬ್ಬರು ಸಂದೇಶನ ಕಳಿಸಿದ್ದಾರೆ. ಶ್ವೇತಾ ಎಸ್ರಾವ್ ಸುಳ್ಯಾಯಿಂದ ಸಂದೇಶನ ಕಳಿಸಿದ್ದಾರೆ. ಮಹೇಶ್ ಹೊಸೂರು, ಹಾಗೆ ಶಾಯಮ್ಮ ಕಲಬುರ್ಗಿಯಿಂದ ಸಂದೇಶನ ಕಳಿಸಿದ್ದಾರೆ. ನಾಗರಾಜ್ BTM ಲೇಔಟಿಂದ ಸಂದೇಶನ ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶನ ಕಳಿಸಿದರೆ, ನಂಬರ್ ಎಂಡಿಂಗ್ ವಿತ್ 8484 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಮಂಜುನಾಥ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಚಿದಾನಂದ್ TB ಸರ್ಕಲ್ ಇಂದ, ಚಂದ್ರಶೇಖರ್ ನಾಯಕ ಜೀವನ್ ಭೀಮಾ ನಗರ್ ಇಂದ ಹಾಗೆ ಸಂದೇಶನ ಕಳಿಸಿದ್ದಾರೆ. ಉಜ್ಜನಹಳ್ಳಿ ಚನ್ನಪಟ್ಟಣ ಇಂದ ರವಿಕುಮಾರ್ ಅವರು, ಉಮಾ ಅವರು, ಹಾಗೆ ಹೆಸರು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 9855 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಸಿಂಧನೂರ್ ಸುರೇಶ್ ಬಳುಟಗಿ, ಬಾದಾಮಿ ತಾಲೂಕಿನಿಂದ ನಿಜಗುಣಿ ಹರದೋಳಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಇನ್ನು ಅನೇಕ ಸಂದೇಶಗಳು ನಮ್ಮನ್ನು ತಲುಪಿತ್ತು. ಸಮಯ ಆಗಿದೆ 9:53:57. ನಮ್ಮ ಈ ದಿನದ ಸಖತ್ ಸಾಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ, SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಂತಾಗಿದೆ ಬಂಗಾರದ ಜಿಂಕೆ ಚಿತ್ರದಿಂದ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಈ ದಿನದ ಸಿನಿಚಿಟ್ಟೆಯಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂದರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಒಂದೇ ಹೆಸರಿನಲ್ಲಿ ಅನೇಕ ಚಿತ್ರಗಳು ಬಿಡುಗಡೆಯಾಗಿದೆ, ಅಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಹಾಗೆಯೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಒಂದೇ ಶೀರ್ಷಿಕೆ ಎರಡು ಚಿತ್ರಗಳು ಯಾವುದು, ಹಾಗೆ ನೀವು ಆ ಚಿತ್ರಗಳನ್ನ ನೋಡಿದರೆ ಯಾವ ಚಿತ್ರ ನಿಮಗೆ ಇಷ್ಟ ಆಯಿತು, ಯಾವ ಒಂದು ಸ್ಟೋರಿ ಇಷ್ಟ ಆಯಿತು ಅಂತ ಕೂಡ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಬಹುದು. ಈಗ ಕೇಳಿ ಯಜಮಾನ ಚಿತ್ರದಿಂದ ಚಿತ್ರ ಮತ್ತು ರಾಜೇಶ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಚಿತ್ರ. ಹಾಗೆ ಈ ಯಜಮಾನ 2000 ತೆರೆ ಕಂಡಂತಹ ಚಿತ್ರ. ವಿಷ್ಣುವರ್ಧನ್, ಪ್ರೇಮ, ಅರ್ಚನಾ, ಶಶಿಕುಮಾರ್, ಅಭಿಜಿತ್ ಅವರು ಅಭಿನಯವನ್ನು ಮಾಡಿದರು. ತುಂಬು ಕುಟುಂಬದ ಒಂದು ಸಂದೇಶವನ್ನು ನೀಡುವಂತಹ ಚಿತ್ರ ಇದಾಗಿತ್ತು.

ಮತ್ತೆ ಈ ಒಂದು ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ, ತನ್ಯಾ ಹೋಪ್ ಮತ್ತು ಥಾಕೂರ್ ಅನೂಪ್ ಸಿಂಗ್ ಮತ್ತು ದರ್ಶನ್ ಅವರು ಅಭಿನಯವನ್ನು ಮಾಡಿದರು. ಈ ಒಂದು ಚಿತ್ರ 2019 ತೆರೆ ಕಾಣುತ್ತೆ. ವಿ ಹರಿಕೃಷ್ಣ ಅವರು ಈ ಒಂದು ಚಿತ್ರದ ನಿರ್ದೇಶನ ಮಾಡಿದರು. ಶೈಲಜಾ ನಾಗ್ ಅವರು ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಇದು ಅಂತ ಹೇಳ್ಬೋದು. ಈಗ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

ಹಾಗೆ ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪ್ತದೆ. ಸಿನ್ನೂರ್ ಸುರೇಶ್ ಬಂಡುಟಗಿ ಅವರು ಸಂದೇಶನ ಕಳಿಸಿದ್ದಾರೆ. ಆಟೋ ಶಂಕರ್ ಹಾಗೂ ಉಪೇಂದ್ರ ನಟನೆಯ ಆಟೋ ಶಂಕರ್ ಕೂಡ ಇದೆ, ಎರಡನ್ನು ಕೂಡ ನಾನು ನೋಡಿದ್ದೀನಿ ಅಂತ ಇವರು ಹೇಳ್ತಾ ಇದ್ದಾರೆ. ಒಂದೇ ಹೆಸರಿನ ಕೆಲವು ಚಿತ್ರಗಳಲ್ಲಿ ಅಪೂರ್ವ ಸಂಗಮ, ಅಣ್ಣ ತಂಗಿ, ಗುರು ಶಿಷ್ಯ, ನಾಗರ ಹಾವು, ಅದರಲ್ಲೂ ಮೂರು ಮೂವಿ ನಾಗರ ಹಾವುಲಿ ಇದೆ ಅಂತೇಳಿ ರಾಮಚಂದ್ರ ಅವರು ಹೇಳ್ತಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್. ಅಂಜತಗಂಡು ಹಳೆಯ ಚಿತ್ರದಲ್ಲಿ ರವಿಚಂದ್ರನ್ ಅವರು ಇದ್ದಾರೆ, ಹಾಗೆ ಹೊಸ ಅಂಜತಗಂಡುನಲ್ಲಿ ನೀನಾಸಂ ಅವರು ಅಭಿನಯನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಸತೀಶ್ ಕುಮಾರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ವಿಷ್ಣುವರ್ಧನ್ ಅವರ ನಾಗರ ಹಾವು, ಕಿಲಾಡಿ ಜೋಡಿ, ಮುಂಗಾರು ಮಳೆ ಇವುಗಳಲ್ಲಿ ನನಗೆ ನೋಡಿದ್ದೀನಿ, ಎಲ್ಲ ಚಿತ್ರಗಳು ಕೂಡ ಇಷ್ಟ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮತ್ತೊಂದು ಗೀತೆ ಅಂದರೆ ಈ ಒಂದು ಅಂಜತ ಗಂಡುನಲ್ಲಿ ಇರುವಂತಹ ಒಂದು ಗೀತೆ. ಈ ಗೀತೆ ಇದೀಗ ಪ್ರಸಾರ ಆಗತ್ತೆ. ಅಂಜತ ಗಂಡು ಈ ಚಿತ್ರದಲ್ಲಿ ರವಿಚಂದ್ರನ್, ಖುಷ್ಬು, ಶ್ರೀನಿವಾಸ್ ಮೂರ್ತಿ, ದೇವರಾಜ್ ಇಷ್ಟು ಜನ ಅಭಿನಯನ ಮಾಡಿದರು. 1988 ತೆರೆ ಕಂಡಂತಹ ಚಿತ್ರ ಇದು. ರೇಣುಕಾ ಶರ್ಮಾ ಅವರ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ. ಬಿ ಎನ್ ಗಂಗಾಧರ್ ಅವರ ನಿರ್ಮಾಣದಲ್ಲಿ ಈ ಒಂದು ಚಿತ್ರ ತೆರೆ ಕಾಣ್ತು ಅಂತ ಹೇಳ್ಬೋದು.

ಅಂಜದ ಗಂಡು ಅಂತೇಳಿ ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದವರು ನೀನಾಸಂ ಸತೀಶ್, ಸುಭಿಕ್ಷಾ ಹಾಗೆ ನಾಗಭರಣ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದರು. 2014 ತೆರೆ ಕಂಡಂತಹ ಚಿತ್ರ ಇದು ಅಂತ ಹೇಳ್ಬೋದು. ಪ್ರದೀಪ್ ರಾಜ್ ಮತ್ತು ಶರತ್ ಕುಮಾರ್ ಅವರ ಒಂದು ನಿರ್ದೇಶನದಲ್ಲಿ ಬಂದಂತಹ ಚಿತ್ರ, ಹಾಗೆ ನಿರ್ಮಾಣವನ್ನು ಕೂಡ ಪ್ರದೀಪ್ ರಾಜ್ ಅವರೇ ಮಾಡಿದರು. ಮತ್ತೊಂದು ಚಿತ್ರ ಒಂದೇ ಶೀರ್ಷಿಕೆಯಲ್ಲಿ ಬಂದದ್ದು ಅಂದರೆ ನಾಗರಹಾವು. ಅದರಲ್ಲಿ ಮೊದಲನೇದಾಗಿ ಹಳೆಯದಾದಂತಹ ಒಂದು ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯನ ಮಾಡಿದರು. ಹಾಗೆಯೇ 2002 ತೆರೆ ಕಂಡಂತಹ ಒಂದು ಚಿತ್ರದಲ್ಲಿ ಉಪೇಂದ್ರ, ಜ್ಯೋತಿಕಾ, ಶ್ರೀನಾಥ್, ಅಂಬಿಕಾ, ರಾಜೀವ್ ದೊಡ್ಡಣ್ಣ ಅವರು ಅಭಿನಯನ ಮಾಡಿದರು. ಈ ಒಂದು ಚಿತ್ರ 2002 ತೆರೆ ಕಂಡಿತ್ತು. ಎಸ್ ಮುರುಳಿ ಮೋಹನ್ ಅವರ ನಿರ್ದೇಶನದಲ್ಲಿ ಬಂದಂಥ ಚಿತ್ರ, ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ಬಂದಿತ್ತು. ಈಗ ಕೇಳಿ ಈ ಒಂದು ಚಿತ್ರದಿಂದ ಗೀತೆ. ಚಿತ್ರ ಮತ್ತು ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಇನ್ನು 1972 ತೆರೆಕಂಡಂತಹ ನಾಗರ ಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಆರತಿ, ಅಶ್ವಥ್, ಅಂಬರೀಷ್, ಶಿವರಾಮ್ ಅವರು ಅಭಿನಯವನ್ನು ಮಾಡಿದರು. ಈ ಒಂದು ಚಿತ್ರವನ್ನು ಎನ್ ವೀರಸ್ವಾಮಿ ಅವರು ನಿರ್ಮಾಣವನ್ನು ಮಾಡಿದರು. ಪುಟ್ಟಣ್ಣ ಕಂಗಾಲ್ ಎಸ್ ಆರ್ ಅವರು ನಿರ್ದೇಶನ ಮಾಡಿದರು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಾಗರ ಹಾವು 1972 ತೆರೆಕಂಡಂತಹ ಚಿತ್ರದಿಂದ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

0: ಹಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ ಹನ್ನೆರಡು.
1: ಹಾಗೆ ಒಂದೇ ಹೆಸರಿನಲ್ಲಿ ಬಂದಂತಹ ಮತ್ತೊಂದು ಚಿತ್ರ ಅಂದ್ರೆ ಯುದ್ಧಕಾಂಡ ಚಿತ್ರ. ಇದರಲ್ಲಿ ಮೊದಲನೇ 1989 ತೆರೆ ಕಂಡಂತಹ ಮೊದಲ ಚಿತ್ರದಲ್ಲಿ ರವಿಚಂದ್ರನ್, ಭಾರತಿ, ದೇವರಾಜ್, ಜಗ್ಗೇಶ್ ಹಾಗೆ ಶಶಿಕುಮಾರ್ ಅವರು ಅಭಿನಯನ ಮಾಡಿದ್ರು. ಕೆವಿ ರಾಜು ಅವರ ನಿರ್ದೇಶನದಲ್ಲಿ ಪಿ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಇದು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ

ಇನ್ನು ಕೆಲವೊಂದು ಚಿತ್ರಗಳು ಮಾತ್ರ ಒಂದಲ್ಲ ಎರಡಲ್ಲ ಮೂರು ಮೂವಿಯಾಗಿ ಒಂದೇ ಹೆಸರಿನಲ್ಲಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಗಂಧದ ಗುಡಿ ಅನ್ನೋ ಹೆಸರು ಮೇಲಿದೆ. 1973 ತೆರೆ ಕಂಡಂತಹ ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ವಿಷ್ಣುವರ್ಧನ್, ನರಸಿಂಹರಾಜು, ಎಚ್ ಆರ್ ಶಾಸ್ತ್ರಿಯವರು ಅಭಿನಯನ ಮಾಡಿದರು. 1973 ರಿಲೀಸ್ ಆದಂತಹ ಈ ಒಂದು ಚಿತ್ರದ ನಿರ್ದೇಶನ ವಿಜಯ್ ಅವರು, ಹಾಗೆ ನಿರ್ಮಾಣವನ್ನು ಎಂ ಪಿ ಶಂಕರ್ ಅವರು ಮಾಡಿದರು. ಈಗ ಕೇಳಿ ಈ ಚಿತ್ರದಿಂದ ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಅದಾದ ನಂತರ ಗಂಧದ ಗುಡಿ ಎಂಬ ಒಂದು ಶೀರ್ಷಿಕೆಯಲ್ಲೇ ಶಿವರಾಜ್ ಕುಮಾರ್ ಅವರು ಅಭಿನಯನ ಮಾಡಿದರು. ಪ್ರಭಾಕರ್, ಚರಣ್ ರಾಜ್ ಹಾಗೆ ಭಾರತಿ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದರು. ವಿಜಯ್ ಅವರ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದು. ಎಂ ಪಿ ಶಂಕರ್ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಇದು. ಈ ಒಂದು ಚಿತ್ರದ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಹಾಗೆಯೇ ಒಂದೇ ಶೀರ್ಷಿಕೆ ಅಡಿ ರಿಲೀಸ್ ಆದಂತಹ ಚಿತ್ರಗಳು ಅಂತ ಹೇಳಿದ್ರೆ ಮತ್ತೊಂದು ಗುರು ಶಿಷ್ಯರು. ಒಂದು ಕಾಮಿಡಿ ಆಧಾರಿತ ಚಿತ್ರವಾಗಿತ್ತು. ಈ ಒಂದು ಚಿತ್ರದಲ್ಲಿ ವಿಷ್ಣುವರ್ಧನ್, ಮಂಜುಳಾ, ಜಯಮಾಲಿನಿ ಹಾಗೆ ದ್ವಾರಕೀಶ್ ರಾಜಾನಂದ್ ಅವರು ಅಭಿನಯನ ಮಾಡಿದರು. 1981 ತೆರೆ ಕಂಡಂತಹ ಚಿತ್ರ ಇದು. ಭಾರ್ಗವ ಅವರ ನಿರ್ದೇಶನದಲ್ಲಿ, ದ್ವಾರಕೀಶ್ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಇದು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಒಂದು ಗೀತೆ, ಚಿ ಉದಯಶಂಕರ್ ಅವರ ರಚನೆ, ಕೆ ವಿ ಮಹಾದೇವನ್ ಅವರ ಸಂಗೀತ ಸಂಯೋಜನೆ ಇದೆ. ಇದಾದ ನಂತರ ಗುರುಶಿಷ್ಯರು ಎಂಬ ಒಂದು ಶೀರ್ಷಿಕೆಯಲ್ಲಿನೇ ಮತ್ತೊಂದು ಚಿತ್ರ ರಿಲೀಸ್ ಆಗುತ್ತೆ 2022. ಈ ಒಂದು ಚಿತ್ರದಲ್ಲಿ ಶರಣ್ ಹಾಗೂ ನಿಶ್ವಿಕಾ ನಾಯ್ಡು ಅವರು ಅಭಿನಯನ ಮಾಡಿದರು. ಈ ಒಂದು ಚಿತ್ರವನ್ನು ಜಡೇಶಾ ಕುಮಾರ್ ಹಂಪಿ ಅವರು ನಿರ್ದೇಶನ ಮಾಡಿದರು. ಶರಣ್ ಕೃಷ್ಣ ಅವರ ಒಂದು ನಿರ್ದೇಶನದಲ್ಲಿ ಬಂದಂಥ ಇದು ಚಿತ್ರ ಅಂತಲೇ ಹೇಳ್ಬೋದು. ಈ ಒಂದು ಚಿತ್ರದಲ್ಲಿ ಹರ್ಷಿಕಾ ದೇವನಾಥ್ ಮತ್ತು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಬಂದಂತಹ ಗೀತೆ ಪ್ರಸಾರ ಆಗುತ್ತೆ. ಪುನೀತ್ ಆರ್ಯ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಚಿತ್ರ ಇದು.

ಸಮಯ ಆಗಿದೆ 10:59:16 ನಮ್ಮ ಈ ದಿನದ ಸಿನಿಚಿಟ್ಟೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

ಇವತ್ತಿನ ಆಪ್ಕೆ ಪಸಂದ್ ನಿಮಿಷದ ಹಿಂದಿ ಹಾಡುಗಳಿಗಾಗಿ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 11:13. ಆಪ್ಕೆ ಪಸಂದಲ್ಲಿ ಇವತ್ತು ಏನ್ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ, ನಿಮ್ಮಿಷ್ಟದ ಹಾಡುಗಳನ್ನ ಕೇಳಾಯ್ತು, ಎರಡು ಹಾಡುಗಳು. ಈ ಒಂದಿಷ್ಟು ವಿಷಯದ ಜೊತೆಗೆ ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ತೀವಿ. ಜುಲೈ 11, 2026 ಭಾರತೀಯ ಗಾಯನ ಲೋಕಕ್ಕೆ ಒಂದಷ್ಟು ತುಂಬಲಾರದ ದೊಡ್ಡ ನಷ್ಟವಾದ ದಿನ. ಯಾಕೆ? ಬಹುಭಾಷಾ ಗಾಯಕಿ ಎಸ್ ಜಾನಕಿ ನಮ್ಮನ್ನೆಲ್ಲ ಅಗಲಿದ ದಿನ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ತೀರ್ಕೊಂಡಾಗ ಮರಳಿ ಬಾರ್ದಿರೋ ಲೋಕಕ್ಕೆ ಹೊರಟೋದ್ರು, ಅಸುನೀಗದ್ರು, ಇಹದ ವ್ಯಾಪಾರವನ್ನ ಮುಗಿಸಿದ್ರು ಅಂತೆಲ್ಲ ಹೇಳ್ತೀವಿ. ಆದ್ರೆ ಎಸ್ ಜಾನಕಿ ಅಂತವರು ತಮ್ಮ ಲೋಕಕ್ಕೆ ಹೊರಟೋದ್ರು ಅಂತ ಹೇಳ್ಬಹುದು. ಯಾಕಂದ್ರೆ ಗಾಯಕಿ ಜಾನಕಿ ಅಂಥವರು ದೇವಲೋಕದ ಶಾಪಗ್ರಸ್ತ ಗಂಧರ್ವರು ಅಂತಲೇ ಹೇಳ್ಬೋದು. ಅಲ್ಲಿಂದ ಶಾಪಗ್ರಸ್ತರಾಗಿ ಭೂಮಿಗೆ ಬಂದು ಅವರ ಕೆಲಸವನ್ನು ಮುಗಿಸಿ ಹೊರಟವರು. ಯಾವುದೋ ಶಾಪದಿಂದ ಭೂಮಿಯಲ್ಲಿ ಹುಟ್ಟಿದವರು ಅವರ ಶಾಪದಿಂದ ಮುಕ್ತರಾಗಿ ಮತ್ತೆ ಆ ದೇವಲೋಕಕ್ಕೆ ಮರಳಿ ಹೋಗಿದ್ದಾರೆ ಅಂತಲೇ ಹೇಳ್ಬಹುದು. ಅಂತಹ ಒಬ್ಬ ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರ ಬಗ್ಗೆಗಿನ ಒಂದಿಷ್ಟು ವಿಷಯಗಳು ಮತ್ತು ಬಾಲಿವುಡ್ನಲ್ಲಿ ಅವರು ಹಾಡಿದ ಹಾಡುಗಳ ಕೇಳಿಸ್ತಾ ಇವತ್ತಿನ ಆಪ್ಕಿ ಪಸಂದ್ ನಿಮ್ಮ ಇಷ್ಟದ ಹಾಡುಗಳ ಜೊತೆಗೆ ಸಾಗುತ್ತೆ. ನಿಮ್ಮ ಇಷ್ಟದ ಹಾಡಿಗಾಗಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಬಹುದು. ಎಸ್ ಜಾನಕಿ ಅವರ ಯಾವ ಈ ಹಿಂದಿ ಹಾಡು ನಿಮಗೆ ಇಷ್ಟ ಅನ್ನೋದನ್ನ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಗರಿಬಂಕ ದತ್ತ ಚಿತ್ರದ ಈ ಹಾಡು ಮೂಡಿ ಬರ್ತಾ ಇದೆ, ಎಸ್ ಜಾನಕಿ ಮತ್ತು ಮೊಹಮ್ಮದ್ ರಫಿಯವರ ದಾನಿಯಲ್ಲಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 11:26 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರು ಅಂತ ಹೇಳ್ತಿದ್ರಿ, ಅವ್ರ ಬಗ್ಗೆ ಇವತ್ತಿನ ಆಪ್ ಕಿ ಪಸಂದ್. ಜಾನಕಿ ಅವರ ಅವರು ಬರೀ ಭಾರತೀಯ ಭಾಷೆಗಳಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳೂ ಸೇರಿ ಸುಮಾರು 17 ಭಾಷೆಗಳಲ್ಲಿ ಅಂದಾಜು 48,000 ಹಾಡುಗಳನ್ನು ಹಾಡಿದ ಖ್ಯಾತಿ ಜಾನಕಿ ಅವರದು. ಇದೇ ವರ್ಷದ April 12 ಅಂದರೆ 2026 April 12 ದೇಶದ ಪ್ರಖ್ಯಾತ ಗಾಯಕಿ ಆಶಾ ಭೋಸ್ಲೆಯವರನ್ನ ನಾವು ಕಳ್ಕೊಂಡ್ವಿ. ಮತ್ತೆ May 31 ಕನ್ನಡ ಮೂಲದ ಒಬ್ಬ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವ್ರನ್ನ ಕೂಡ ನಾವು ಕಳ್ಕೊಂಡ್ವಿ. ಇದು ಇದೀಗ ನಾವು ಕೇಳಿದಂತ ಹಾಡು ದಿಲ್ ಏಕ್ ಮಂದಿರ್ ಸುಮನ್ ಕಲ್ಯಾಣ್ಪುರ್ ಅವರ ದನಿಯಲ್ಲೇ ಇತ್ತು, ಅವರನ್ನ ಕಳ್ಕೊಂಡ್ವಿ. ಇದೀಗ July 11 2026 ಎಸ್ ಜಾನಕಿ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಎಂಥ ಪ್ರಖ್ಯಾತ ಗಾಯಕಿಯರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಇದೊಂದು ತುಂಬಲಾರದ ನಷ್ಟ ಭಾರತೀಯ ಗಾಯನ ಲೋಕಕ್ಕೆ ಅಂತಾನೆ ಹೇಳ್ಬೋದು. ಅಂಥವರಿಗೆ ಸಲ್ಲಿಸೋ ನಿಜವಾದ ಶ್ರದ್ಧಾಂಜಲಿ ಏನು ಅಂತ ಅಂದರೆ, ಅವರು ಮಾಡಿರುವಂತಹ ಶ್ರೇಷ್ಠ ಕೆಲಸಗಳಲ್ಲಿ ಮತ್ತೆ ಅವರು ಮಾಡಿರುವಂತಹ ಕೆಲಸಗಳಲ್ಲಿ ಕಂಡ ವೈಶಿಷ್ಟ್ಯಗಳನ್ನು ನಾವು ನೆನೆದ್ರೆ ನಾವು ನಿಜವಾದ ಶ್ರದ್ಧಾಂಜಲಿಯನ್ನ ಅವರಿಗೆ ಸಲ್ಲಿಸಿದ ಹಾಗೆ. ದೈವತತ್ವವಾದ ಎಸ್ ಜಾನಕಿಯವರ ಕಂಠದಿಂದ ಹೊಮ್ಮಿದ ಹಾಡುಗಳು ಅದೆಷ್ಟೋ, ಅದರಲ್ಲಿ ಬಾಲಿವುಡ್ನ ಹಿಂದಿ ಹಾಡುಗಳನ್ನು ಇವತ್ತು ಕೇಳ್ತಾ ಇದ್ವಿ ಆಪ್ ಕಿ ಪಸಂದ್ನಲ್ಲಿ. ಸಾಕಷ್ಟು ಜನ ಸಂದೇಶನ ಕಳಿಸಿದ್ದಾರೆ, ಖುಷಿಯಾಯಿತು ಎಸ್ ಜಾನಕಿಯವರ ಬಗ್ಗೆ ಆಪ್ ಕಿ ಪಸಂದ್ನಲ್ಲಿ ಮಾತುಗಳನ್ನು ಕೇಳಿ ಅಂತ ಹೇಳಿದ್ದಾರೆ, ನಿಮಗೆ ಧನ್ಯವಾದಗಳು. ಮತ್ತು ರಘುನಾರಾಯಣ್ ಅವರ ಸಂದೇಶ ತಲುಪಿದೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸುಧಾಮೂರ್ತಿ, ಮತ್ತು ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಸವಿತಾ ಗಿರೀಶ್ ಅವರು ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಆನಂದ ಅನುಪಮ ಹುಬಳಿ ಲೋಹ್ಯಾನಗರದಿಂದ, ಚನ್ನಬಸಪ್ಪ ಕರ್ಮಡಿ ಸಿಂಧನೂರು, ಸುರೇಶ್ ಬಿಳುಟಗಿ ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ರೂಪ ಪಾಂಡುರಂಗರಾವ್ ಅವರ ಸಂದೇಶ ಕೂಡ ತಲುಪಿದೆ, ಜೊತೆಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶನ ಕಳಿಸಿದರೆ, ಮತ್ತೆ ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸ್ತೀರಾ ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ದಯವಿಟ್ಟು ಹಾಡುಗಳನ್ನು ಪ್ರಸಾರ ಮಾಡಿ, ಖುಷಿಯಾಗ್ತದೆ ಎಸ್ ಜಾನಕಿಯವರ ಮಾತುಕತೆಯನ್ನು ಕೇಳಿ ಅಂತ ಗುಬ್ಬಿ ತಾಲೂಕು ಕಡಬ ಅರಸು ಅನಂತ ಕುಮಾರ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ಸಾಗರದಿಂದ ವಾಸುಕಿ, ಮತ್ತು ನವೋದಯ ನಾಗರಾಜ್ ಅವರು ಸಂದೇಶನ ಕಳಿಸಿದ್ದಾರೆ. 1985 ಬಿಡುಗಡೆಯಾದ ಅನಿಲ್ ಕಪೂರ್ ಮತ್ತು ಅಮೃತ ಸಿಂಗ್ ಅವರ ನಟನೆಯ ಸಾಹೇಬ್ ಅತ್ಯಂತ ಜನಪ್ರಿಯ ಹಿಂದಿ ಚಿತ್ರ. ಈ ಚಿತ್ರದ ಹಾಡುಗಳಿಗೆ ಪ್ರಸಿದ್ಧ ಸಂಗೀತ ನಿರ್ದೇಶಕ ಬಪ್ಪಿ ಲಹರಿ ಅವರು ಸಂಗೀತ ಕೊಟ್ಟರು. ಈ ಚಿತ್ರದ ಪ್ರಮುಖ ಮತ್ತು ಸೂಪರ್ ಹಿಟ್ ಹಾಡುಗಳ ಪಟ್ಟಿ ಯಾರ್ ಬಿರಾ ನಮ್ಮಲ್ಲಿ ಕೊಟ್ಟಿದ್ದೀವಿ, ಯಾರ್ ಬಿನಾ ಚೈನ್ ಕಹಾ ರೇ, ಇದು ಈ ಚಿತ್ರದ ಅತ್ಯಂತ ಪ್ರಸಿದ್ಧವಾದ ಡಿಸ್ಕೋ ಹಾಡು. ಇದನ್ನು ಬಪ್ಪಿ ಲಹರಿ ಮತ್ತು ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಎಸ್ ಜಾನಕಿಯವರು ಹಾಡಿದ್ರು ಅನ್ನೋದೇ ಖುಷಿ. ಜಾನಕಿ ಅಂದರೆ ಸೀತೆ, ಸೀತೆ ಅಂದರೆ ಗೀತೆ, ಹೌದು ಜಾನಕಿ ನಮ್ಮ ನಿಮ್ಮ ಮಧ್ಯ ಇದ್ದಾರೆ. ಸಾಹೇಬ್ ಚಿತ್ರದ ಹಾಡು ತುಂಬ ಖುಷಿ ಕೊಡುತ್ತೆ ಅಂತ ನವೋದಯ ನಾಗರಾಜ್ ಅವರು ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ನಿಮ್ಮೆಲ್ಲರಿಗೋಸ್ಕರ ಈ ಮುಂದಿನ ಹಾಡು ಮುಡಿ ಬರ್ತಾ ಇದೆ. ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಮೇರಿ ಜೂಂಗ್ ಚಿತ್ರದ ಈ ಗೀತೆ ಹಾಡಿದವರು ಕಿಶೋರ್ ಕುಮಾರ್ ಮತ್ತು ಎಸ್ ಜಾನಕಿ ಅವರು. ಈ ಹಾಡನ್ನು ಕೇಳ್ತಾ ಸಾಗಣ, ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲ್ಲು 101.3.
1: Welcome, friends, to the show that never ends. I've taken the chance to make you dance. You will move your feet and groove to the beat. So then, which beat would you like? Dosto, kaun sa dance pasand karenge aap? Rumba?
2: No!
1: No! Samba?
2: No! No!
1: Rumba?
2: No!
1: Samba?
2: No!
1: Tequila?
2: No!

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಮ್ಯೂಸಿಕಲಿ ಯಾರ್ಸ್, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರ ಬಗ್ಗೆ ಇವತ್ತಿನ ಆಪ್ಕಿ ಪಸಂದ್ನಲ್ಲಿ. ಜಾನಕಿ ಅವರು ಭಾರತೀಯ ಭಾಷೆಗಳಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳಲ್ಲೂ ಸುಮಾರು 17 ಭಾಷೆಗಳಲ್ಲಿ ಹಾಡಿದ್ರು ಅಂತ ಹೇಳ್ತಾ ಇದ್ದೆ. ಜಾನಕಿ ಅವರನ್ನ ಈ ಕಾರಣಕ್ಕೋಸ್ಕರನೇ ವಿಶ್ವವಿಖ್ಯಾತ ಗಾಯಕಿ ಅಂತ ಕರಿಬಹುದು. ಯಾಕಂದ್ರೆ ದೇಶವಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳಲ್ಲೂ ಹಾಡಿದವರು. ಜಾನಕಿಯವರ ಹಾಡುಗಳ ಜರ್ನಿ ಆರಂಭ ಆಗೋದೇ ಆಕಾಶವಾಣಿಯಿಂದ. 1956 ಆಕಾಶವಾಣಿ ಏರ್ಪಡಿಸಿದ್ದ ಒಂದು ಗಾಯನ ಸ್ಪರ್ಧೆಯಲ್ಲಿ ಜಾನಕಿಯವರು ಮೊದಲನೇ ಬಹುಮಾನವನ್ನ ಪಡಿತಾರೆ. ಆ ಬಹುಮಾನವನ್ನ ಅವತ್ತಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಂದ ತಗೊಳ್ತಾರೆ ಜಾನಕಿಯವರು. ಅವಾಗ ಅವರಿಗೆ ಬರೀ 18 ವರ್ಷ ವಯಸ್ಸು. ಜಾನಕಿಯವರು ಲತಾ ಮಂಗೇಶ್ಕರ್ ಅವರ ಪಟ್ಟ ಅಭಿಮಾನಿ. ಲತಾ ಮಂಗೇಶ್ಕರ್ ಅವರು ಹಾಡಿದ ಒಂದು ಶ್ರೇಷ್ಠ ಗೀತೆ ರಸಿಕ ಬಲಮ್ಮ, ಈ ಹಾಡನ್ನ ಹಾಡೋದ್ರ ಮೂಲಕ ಎವಿಎಂ ಸಂಸ್ಥೆಯವರ ಗಮನವನ್ನ ಸೆಳೆದ್ರು ಎಸ್ ಜಾನಕಿಯವರು. ಇದಾದ್ಮೇಲೆ ಎವಿಎಂ ಸ್ಟುಡಿಯೋ ಅವರ ಜೊತೆಯಲ್ಲಿ ತುಂಬಾ ಒಳ್ಳೆ ಜರ್ನಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತಾರೆ ವಿಶ್ವವಿಖ್ಯಾತ ಗಾಯಕಿ ಜಾನಕಿ ಅವರು. ಅವರು ಹುಟ್ಟಿದ್ದು ಆಂಧ್ರದಲ್ಲಿ, ಮೊದಲ ಹಾಡು ಹಾಡಿದ್ದು ತಮಿಳಿನಲ್ಲಿ, ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಕನ್ನಡ ಮತ್ತು ಮಲಯಾಳಂನಲ್ಲಿ. ಜಾನಕಿ ಅವರನ್ನ ಯಾರಾದರೂ ಇಷ್ಟೊಂದು ವೈವಿಧ್ಯಮಯ ಹಾಡುಗಳನ್ನು ಹಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ ಯಾರಾದರೂ ಕೇಳಿದ್ರೆ ಅವರು, ನಾನೆಲ್ಲಿ ಹಾಡ್ತಿದ್ದೇನ್ರಿ, ಶ್ರೀಕೃಷ್ಣ ನನ್ನಲ್ಲಿ ಕೂತು ಹಾಡಿಸಿದ್ದಾನೆ ಅಷ್ಟೇ ಅಂತ ಹೇಳ್ತಿದ್ರಂತೆ. ಅಂತಹ ಸರಳ ಸ್ವಭಾವದ ವಿಶ್ವವಿಖ್ಯಾತ ಗಾಯಕಿ ಎಸ್ ಜಾನಕಿ ಅವರು, ಅವರ ಗಾಯನ ಪ್ರತಿಭೆಗೆ ಅವರ 48,000 ಹಾಡುಗಳೇ ಸಾಕ್ಷಿ. ಅವರ ಈ ಅಪ್ರತಿಮ ಪ್ರತಿಭೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಯಿತು. 2017 ಅಕ್ಟೋಬರ್ 28 ಅವರು ಒಂದು ತಮಿಳು ಚಿತ್ರಕ್ಕೆ ಹಾಡೋದ್ರ ಮೂಲಕ ತಮ್ಮ ಅಧಿಕೃತ ನಿವೃತ್ತಿಯನ್ನು ಘೋಷಿಸುತ್ತಾರೆ. ಇವತ್ತು ಎಸ್ ಜಾನಕಿಯವರ ಹಿಂದಿ ಹಾಡುಗಳ ಜೊತೆ ಜೊತೆಗೆ ನಾವು ಸಾಕ್ತಾ ಇದ್ದೀವಿ. ಸಾಕಷ್ಟು ಹಿಂದಿ ಹಾಡುಗಳು ನಾವು ಕೇಳಬಹುದು ಎಸ್ ಜಾನಕಿ ಅವರ ದನಿಯಲ್ಲಿ. ಇದೀಗ ನಾವು ಮರ್ದ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀವಿ ಶಬೀರ್ ಕುಮಾರ್ ಮತ್ತೆ ಎಸ್ ಜಾನಕಿ ಅವರ ದನಿಯಲ್ಲಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಬಹುಭಾಷಾ ಗಾಯಕಿ ಎಸ್ ಜಾನಕಿಯವರ ಬಹುತೇಕ ಎಲ್ಲಾ ಭಾಷೆಗಳ ಹಾಡುಗಳು ಕೂಡ, ಎಲ್ಲಾ ಸಂಗೀತ ನಿರ್ದೇಶಕರು, ಎಲ್ಲಾ ಭಾಷೆಗಳ ಎಲ್ಲಾ ಸಂಗೀತ ನಿರ್ದೇಶಕರ ಜೊತೆಯಲ್ಲೂ ಜಾನಕಿಯವರು ಕೆಲಸ ಮಾಡಿದ್ರು ಅಂದ್ರೆ ಅದು ಸುಳ್ಳಲ್ಲ. ಎಸ್ ಜಾನಕಿಯವರು ಚಿಕ್ಕ ಮಗುವಿನ ಪಾತ್ರದಿಂದ ಹಿಡಿದು ವೃದ್ಧೆಯ ಪಾತ್ರದವರೆಗೂ ಹಾಡಿದ್ದಾರೆ. ಇವತ್ತಿನ ಅಪ್ ಕಿ ಪಸಂದಲ್ಲಿ ಅವರ ಹಿಂದಿಯ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಎಸ್ ಜಾನಕಿ ಅವರ ಬಗ್ಗೆ, ಆಯಾ ಪಾತ್ರದ ಭಾವಕ್ಕೆ ತಕ್ಕಂತೆ ನಾನು ಹೇಳದ್ನಲ್ಲ, ಆಗ ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧೆಯ ಪಾತ್ರದವರೆಗೂ ಎಲ್ಲ ಹಾಡುಗಳನ್ನು ಹಾಡಿದ್ರು. ಆಯಾ ಪಾತ್ರಕ್ಕೆ ಆಯಾ ಭಾವಕ್ಕೆ ತಕ್ಕಂತೆ ಅವರ ಧ್ವನಿಯನ್ನು ಹೊಂದಿಸಿ ಹಾಡುವಂಥ ಸಾಮರ್ಥ್ಯ ಹೊಂದಿದ್ದ ಬಹುಭಾಷಾ ಪ್ರತಿಭೆ ಎಸ್ ಜಾನಕಿಯವರು. ಅವರು ಹಾಡದೇ ಇರೋ ಹಾಡುಗಳೇ ಇಲ್ಲ ಅಂತ ಹೇಳಬಹುದು. ಭಕ್ತಿಗೀತೆಗಳಿರಬಹುದು, ದೇವರ ನಾಮಗಳಿರಬಹುದು, ಪ್ರೇಮಗೀತೆಗಳಿರಬಹುದು, ಶೃಂಗಾರ ಗೀತೆಗಳಿರಬಹುದು, ಕ್ಯಾಬ್ರೆ ಹಾಡುಗಳಿರಬಹುದು, ಶೋಕ ಗೀತೆಗಳಿರಬಹುದು, ವಿಷಾದ ಗೀತೆಗಳಿರಬಹುದು, ಯಾವುದೇ ಗೀತೆಗಳನ್ನು ಹಾಡಿದರೂ ಇದನ್ನು ಎಸ್ ಜಾನಕಿಯವರಷ್ಟು ಚೆನ್ನಾಗಿ ಹಾಡೋಕ್ಕೆ ಇನ್ಯಾರಿಂದನೂ ಸಾಧ್ಯ ಇಲ್ಲ ಅನ್ನುವಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಎಸ್ ಜಾನಕಿಯವರು. ಕೆಲವು ಚಿತ್ರಗಳಲ್ಲಿ ಗಂಡು ಹೆಣ್ಣು ಎರಡೂ ಧ್ವನಿಗಳಲ್ಲೂ ಹಾಡಿದ್ರು ಎಸ್ ಜಾನಕಿಯವರು ಅನ್ನೋ ಒಂದು ಮಾತು ಕೂಡ ಇದೆ. ಜಾನಕಿಯವರು ಯಾವತ್ತೂ ಇಂಥ ಗಾಯಕನ ಜೊತೆ ಹಾಡಲ್ಲ, ಇಂಥ ನಟನಿಗೆ ಹಾಡಲ್ಲ, ಇಂಥ ನಟಿಗೆ ಹಾಡಲ್ಲ, ಇಂಥ ಸಂಗೀತ ನಿರ್ದೇಶಕನ ಜೊತೆ ಕೆಲಸ ಮಾಡಲ್ಲ ಅಂತ ಯಾವತ್ತೂ ಹೇಳಿದ್ದೇ ಇಲ್ವಂತೆ. ಅಂತಹ ಸರಳ ಸ್ವಭಾವದ ವಿಶ್ವವಿಖ್ಯಾತ ಗಾಯಕಿಗೆ ಮತ್ತೊಮ್ಮೆ ಸಲಾಂ ಹೇಳ್ತಾ ಇನ್ನೇನು ಸಮಯ 11:57 ಆಗ್ತಾ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದು ಆಗಿತ್ತು. ಇವತ್ತಿನ ಅಪ್ ಕಿ ಪಸಂದ್ ನಿಮ್ಮಿಷ್ಟದ ಹಾಡುಗಳು, ಸಾಕಷ್ಟು ಜನರ ಸಂದೇಶ ಈಗಾಗಲೇ ತಲುಪಿದೆ. ನಾರಪ್ರಸಾದ್ ರಾಜಾಜಿನಗರದಿಂದ, ಜೊತೆಗೆ ರಾಜೇಂದ್ರ ಬನಶಂಕರಿಯಿಂದ ಎಸ್ ಜಾನಕಿಯವರ ಹಿಂದಿ ಹಾಡುಗಳು ಕೇಳಿ ಖುಷಿಯಾಯಿತು ಅಂತ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು, ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್, ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಕೊನೆಯ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಪ್ರಸ್ತಾವಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ಧ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00-9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00-4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8,77,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ.

0: ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೇ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆತ್ಮೀಯ ಸ್ನೇಹಿತರೆ ನಮಸ್ಕಾರ, ಗುಡ್ ಆಫ್ಟರ್ನೂನ್. 12:05 ಈ ಸಮಯದಲ್ಲಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ರೇನ್ಬೋ ನವಿಲುಗರಿಯ ಧ್ವನಿಯಾಗಿ ಪುನೀತಾ ನಿಮ್ಮೊಂದಿಗಿದ್ದೇನೆ. ರಂಗುರಂಗಿನ ತರಂಗಗಳ ತೋಟ, ಇದು ನಿಮ್ಮ ಮೆಚ್ಚಿನ ಎಫ್ಎಂ ರೇನ್ಬೋ. ಆಕಾಶದ ತುಂಬ ಬಣ್ಣದ ಚಿತ್ತಾರ ಮೂಡಿಸಿ ತಂಗಾಳಿಯ ತಂಪಿನಲ್ಲಿ ಮನದ ಅಂಗಳಕ್ಕೆ ಲಗ್ಗೆ ಇಡಲು ಬಂದಿದೆ ಕಾಮನಬಿಲ್ಲಿನ ನವಿಲುಗರಿ. ನವಿಲು ತನ್ನ ವರ್ಣರಂಜಿತ ಗರಿಗಳನ್ನು ಬಿಚ್ಚಿ ನಲಿದಾಡು ಹಾಗೆ ನಮ್ಮ ಬದುಕಿನ ನೆನಪುಗಳ ಪ್ರೀತಿಯ ಹಾಗೂ ಮಧುರ ಭಾವನೆಗಳು ಗರಿಯನ್ನು ಬಿಚ್ಚಿ ನಿಮ್ಮನ್ನು ಸಂಗೀತ ಲೋಕದಲ್ಲಿ ತೇಲಿಸೋದಕ್ಕೆ ಗಂಧರ್ವ ಲೋಕದಿಂದ ಗಾನಗಂಗೆಯ ಗೀತಸುಧೆಯನ್ನು ಹೊತ್ತು ತಂದಿರುವೆ. ಭಾರತೀಯ ಚಿತ್ರರಂಗದ ಇತಿಹಾಸವನ್ನು ತಿರುವಿ ಹಾಕಿದರೆ ಕೆಲವು ಧ್ವನಿಗಳು ಕೇವಲ ಹಾಡುಗಳಾಗಿ ಉಳಿಯುವುದಿಲ್ಲ, ಅವು ನಮ್ಮ ಬದುಕಿನ ಭಾವನೆಗಳಾಗಿ ಮಾರ್ಪಡುತ್ತವೆ. ಅಂತಹ ಅಪರೂಪದ ಐತಿಹಾಸಿಕ ಸಾರ್ವಕಾಲಿಕ ಧ್ವನಿ ಎಂದರೆ ನಮ್ಮ ಹೆಮ್ಮೆಯ ಗಾನ ಕೋಗಿಲೆ ಎಲ್ಲರ ಪ್ರೀತಿಯ ಎಸ್ ಜಾನಕಿ. ಹಿಂದಿ ಚಿತ್ರರಂಗಕ್ಕೆ ಲತಾ ಮಂಗೇಶ್ಕರ್ ಹೇಗೋ, ಹಾಗೆ ದಕ್ಷಿಣ ಭಾರತದ ಸಂಗೀತ ಲೋಕಕ್ಕೆ ಜಾನಕಮ್ಮ ಒಂದು ಅದ್ಭುತ ಶಕ್ತಿ. ಅವರ ಅಪ್ರತಿಮ ಬಹುಮುಖ ಪ್ರತಿಭೆಯ ವಿಶೇಷ ಅನಾವರಣ ಇವತ್ತಿನ ನವಿಲುಗರಿಯಲ್ಲಿ. ಅವರ ಕಂಠ ಸಿರಿ ಎಷ್ಟು ಅನನ್ಯ ಅಂತ ಹೇಳಿದ್ರೆ ಅದು ಸುಗಮ ಸಂಗೀತದ ಲಘು ಧ್ವನಿಯಾಗಬಲ್ಲದು, ಭಕ್ತಿ ಲೋಕದಲ್ಲಿ ತೇಲಿಸುವ ದೈವಿಕ ನಾದವಾಗಬಲ್ಲದು. ಇತ್ತ ಕಮರ್ಷಿಯಲ್ ಸಿನಿಮಾಗಳ ರಂಗಿನ ಮತ್ತು ತೀವ್ರ ಭಾವನಾತ್ಮಕ ಗೀತೆಗಳ ಜೀವನೂ ಕೂಡ ಆಗಬಲ್ಲದು. ಮಗುವಿನ ಅಳು, ಪ್ರೇಯಸಿಯ ನಗು, ತಾಯಿಯ ಕರುಳು, ಮುದುಕಿಯ ಅಸಹಾಯಕತೆ, ಹೀಗೆ ನವರಸಗಳನ್ನು ಕೇವಲ ಧ್ವನಿಯಲ್ಲೇ ತರಬಲ್ಲ ಮಾಂತ್ರಿಕ ಶಕ್ತಿ ಎಸ್ ಜಾನಕಿಯವರದ್ದು. ಸಮಯದ ಮಿತಿ ನನಗಿದೆ. ಕೇವಲ 1 ಗಂಟೆಗಿಂತಲೂ ಕಡಿಮೆಯ ಪುಟ್ಟ ಅವಧಿಯಲ್ಲಿ ಅವರ ಈ ಸುದೀರ್ಘ ದಿವ್ಯ ಸಂಗೀತದ ಪಯಣವನ್ನು ಹಿಡಿದಿಡೋದು ಒಂದು ದೊಡ್ಡ ಸವಾಲೇ ಸರಿ. ಆದರೂ ಈ ಅಪಾರ ಅದ್ಭುತವಾದ ಸಾಗರದಿಂದ ಆಯ್ದ ಕೆಲವು ಅತ್ಯಮೂಲ್ಯ ಮುತ್ತುಗಳನ್ನು ನಿಮ್ಮ ಮುಂದೆ ತರುವ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಪುನೀತಾ. ಜಾನಕಮ್ಮನವರ ಆ ಮಧುರ ಧ್ವನಿಯಲ್ಲಿ ಅತಿಯಾಗಿ ಆರಾಧಿಸುವ ನನ್ನ ಅಂತರಂಗದ ಕಡೆಯಿಂದ ಆಕಾಶವಾಣಿಯ ತರಂಗಗಳ ಮೂಲಕ ಅವರಿಗೆ ಸಲ್ಲಿಸುತ್ತಿರುವ ಅತ್ಯುನ್ನತ ಭಾವಪೂರ್ಣ ಗೀತ ನಮನ ಇವತ್ತಿನ ನವಿಲುಗರಿ.

ಪ್ರೀತಿ ಅನ್ನೋದು ಒಂದು ಅದ್ಭುತ ಅನುಭೂತಿ. ಆ ಒಲವಿನ ಮಾಧುರ್ಯಕ್ಕೆ ಸಂಗೀತದ ಸ್ಪರ್ಶ ಸಿಕ್ಕಾಗ ಅದು ಮನಸ್ಸಿನ ಆಳದಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಈ ಒಲವಿನ ಪಯಣದಲ್ಲಿ ನಾವು ಕನ್ನಡ ಚಿತ್ರರಂಗದ ಸುವರ್ಣ ಯುಗದತ್ತ ಒಂದು ಕಿರುನೋಟವನ್ನು ಹಾಯಿಸ್ತಾ ಇದ್ದೇವೆ. ಬಹದ್ದೂರ್ ಗಂಡು ಚಿತ್ರದ ಆ ಪ್ರೇಮದ ಸಮ್ಮಿಲನ ಕಣ್ಮನ ಸೆಳೆಯುವ ಅಪೂರ್ವ ಗೀತೆ ಅಲ್ಲೇ ನಿಲ್ಲು ನಿಲ್ಲಯ್ಯ ಚೆನ್ನಿಗರಾಯನೆ ಅನ್ನುವಂತಹ ಗೀತೆ. ಈ ಹಾಡಿನಲ್ಲಿ ಜಾನಕಿನೂ ಬರುತ್ತೆ, ರಾಮ ಅನ್ನುವಂತಹ ಪದನೂ ಬರುತ್ತೆ. ಎಷ್ಟು ಸೂಕ್ತ ಅಲ್ವಾ? ಈ ಹಾಡು ಕೇವಲ ಧ್ವನಿಯಲ್ಲ, ಇದು ಎರಡು ಪ್ರೇಮ ಹಕ್ಕಿಗಳ ಮುನಿಸು ಸರಸ ಮತ್ತು ಮಧುರವಾದಂತಹ ಪ್ರೇಮ ಸಲ್ಲಾಪ ಎಲ್ಲವನ್ನು ಕೂಡ ನಮ್ಮ ಮುಂದೆ ತಂದಿಡುತ್ತೆ. ಗಾನಗಂಧರ್ವ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಗಾಂಭೀರ್ಯ ಹಾಗೂ ಜೇನು ಧ್ವನಿಯ ಎಸ್ ಜಾನಕಿ ಅಮ್ಮನವರ ಮುದ್ದಾದ ಗಾಯನ ಒಟ್ಟಿಗೆ ಸೇರಿದಾಗ ಸೃಷ್ಟಿಯಾದದ್ದೇ ಈ ಮಾಯಾಲೋಕ.

ಗಾನ ಸರಸ್ವತಿ ಡಾಕ್ಟರ್ ಎಸ್ ಜಾನಕಿಯಮ್ಮನವರ ಧ್ವನಿ ಕೇಳುದು ಅಂತ ಹೇಳಿದ್ರೆ ಅದೊಂದು ದೈವಿಕ ಅನುಭೂತಿ. ಜಾನಕಮ್ಮನವರ ಮಾತೃಭಾಷೆ ತೆಲುಗೆ ಆಗಿದ್ರು, ಅವರು ಕನ್ನಡ ಹಾಡುಗಳನ್ನು ಹಾಡಿದ ರೀತಿ, ಆ ಪದಗಳ ಉಚ್ಚಾರಣೆ ಮತ್ತು ಸ್ಪಷ್ಟತೆ ಇವತ್ತಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೃದಯಕ್ಕೆ ಹತ್ತಿರ. ಆಕಾಶವಾಣಿಯ ಸಂದರ್ಶನದಲ್ಲಿ ಅವರು ಹಂಚಿಕೊಳ್ಳುವ ಹಾಗೆ ಒಂದು ಭಾಷೆಯ ಹಾಡನ್ನು ಹಾಡುವಾಗ ಕೇವಲ ರಾಗ ತಾಳ ಇದ್ರೆ ಮಾತ್ರ ಸಾಲುವುದಿಲ್ಲ, ಆ ಭಾಷೆಯ ಸಂಸ್ಕೃತಿ ಮತ್ತು ಪದಗಳ ಭಾವನೆ ನಮಗೆ ಅರ್ಥವಾಗಬೇಕು. ಅಂದಿನ ಕಾಲದ ಧ್ವನಿ ಮುದ್ರಣ ತಂತ್ರಜ್ಞಾನ ಇಂದಿನಷ್ಟು ಮುಂದುವರೆದಿರಲಿಲ್ಲ. ಒಂದೇ ಒಂದು ಸಣ್ಣ ತಪ್ಪಾದರೂ ಇಡೀ ಹಾಡನ್ನು ಮೊದಲಿನಿಂದ ರೆಕಾರ್ಡ್ ಮಾಡಬೇಕಾಗಿತ್ತು. ಅಂತಹ ಕಠಿಣ ದಿನಗಳಲ್ಲಿ ತಮಿಳು, ತೆಲುಗು, ಮಲಯಾಳಂ ಜೊತೆಗೆ ನಮ್ಮ ಹೆಮ್ಮೆಯ ಕನ್ನಡದಲ್ಲೂ ಸಾವಿರಾರು ಅಮರ ಗೀತೆಗಳನ್ನು ಉಚ್ಚಾರಣೆಯ ದೋಷವಿಲ್ಲದೆ ಹಾಡಲು ಅವರಲ್ಲಿದ್ದ ಭಾಷಾ ಗೌರವ ಮತ್ತು ಕಠಿಣ ಪರಿಶ್ರಮವೇ ಕಾರಣ. ಕಲಿಕೆಯ ಮೇಲಿರುವ ಇಂತಹ ಶ್ರದ್ಧೆ ಇಂದಿನ ತಲೆಮಾರಿಗೆ ಒಂದು ಅದ್ಭುತ ಪಾಠ. ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ಬಹುಶಃ ಇಂತಹ ಹಾಡುಗಳನ್ನು ಎಸ್ ಜಾನಕಿ ಅವರಿಗೆ ಮಾತ್ರ ಹಾಡೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಹೇಳಿ ಎಸ್ ಜಾನಕಿ ಅವರು ಬೇರೆ ಬೇರೆ ಮೂಡ್ಗಳಲ್ಲಿ ಹಾಡಿದಂತಹ ಗೀತೆಗಳನ್ನು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇದು ನಿಮ್ಮ ಕನ್ನಡ ಕಾಮನ ಬಿಲ್ಲು, ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ಸುಮಾರು 60 ವರ್ಷಗಳ ಕಾಲ ಸಂಗೀತ ಉದ್ಯಮದಲ್ಲಿ ಸಕ್ರಿಯರಾಗಿದ್ದಂತಹ ಎಸ್ ಜಾನಕಿ ಅವರನ್ನು ಪ್ರಶಸ್ತಿಗಳು ಮತ್ತು ಗೌರವಗಳು ಬಹಳ ಹುಡುಕೊಂಡು ಬಂದವು. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅವರು ಗೆದ್ದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ತಮಿಳುನಾಡು ಸರ್ಕಾರದಿಂದ ಕಲೆ ಮಾಮಣಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2013 ಅವರು ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ನಿರಾಕರಿಸಿದರು. ಈ ಗೌರವ ತಮ್ಮ ವೃತ್ತಿ ಜೀವನದಲ್ಲಿ ಬಹಳ ತಡವಾಗಿ ಬಂದಿದೆಯೇ ಅನ್ನೋದನ್ನು ಅವರು ತಮ್ಮ ವೈಯಕ್ತಿಕ ನೆಲೆಯಲ್ಲೇ ಬಹಳ ಚೆನ್ನಾಗಿ ವಿರೋಧಿಸಿದರು. ರಾಷ್ಟ್ರೀಯ ಪ್ರಶಸ್ತಿಗಳ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ಕಲಾವಿದರಿಗೆ ಸೂಕ್ತ ಪ್ರಾತಿನಿಧ್ಯ ಮತ್ತು ಸರಿಯಾದಂತಹ ಮನ್ನಣೆ ಸಿಗಬೇಕು ಅನ್ನುವಂತಹ ಆಶಯ ಅವರದಾಗಿತ್ತು.

ಹಾಡುವುದು ಜಾನಕಮ್ಮ ಅವರಿಗೆ ಕೇವಲ ವೃತ್ತಿಯಾಗಿರಲಿಲ್ಲ, ಅದೊಂದು ನಿರಂತರ ಸಾಧನೆ, ಭಗವಂತನಿಗೆ ಸಲ್ಲಿಸುವ ಪೂಜೆ ಅಂತಲೇ ಅವರು ತಿಳಿದಿದ್ದರು. ಚಿತ್ರಗೀತೆಗಳಷ್ಟೇ ಅಲ್ಲದೆ ಅವರು ಹಾಡಿರುವ ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಎಲ್ಲವನ್ನೂ ಭಗವಂತನೇ ಮಾಡಿಸ್ತಾ ಇದ್ದೇನೆ, ನಾನು ಕೇವಲ ನಿಮಿತ್ತ ಮಾತ್ರ ಅನ್ನುವಂತಹ ಅವರ ಸರಳತೆಯ ಮಾತುಗಳು ನಮಗೆ ಯಶಸ್ಸಿನ ನಿಜವಾದ ಅರ್ಥವನ್ನು ತಿಳಿಸಿಕೊಡುತ್ತೆ ಅಲ್ವಾ? ದಿವ್ಯ ಚೇತನಕ್ಕೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನವಿಲುಗರಿಯಲ್ಲಿ ಕೋಟಿ ಕೋಟಿ ನಮನಗಳು. ಎಸ್ ಜಾನಕಿಯವರ ಬೇರೆ ಬೇರೆ ಬೂಡ್ಗಳಲ್ಲಿರತಕ್ಕಂತಹ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ಧರ್ಮಸರಿ ಚಿತ್ರಕ್ಕೋಸ್ಕರ ಎಸ್ ಜಾನಕಿಯವರು ಹಾಡಿರುವ ಈ ಅಪರೂಪದ ತುಂಬ ಮಧುರವಾದಂತಹ ಗೀತೆ

0: ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆತ್ಮೀಯ ಸ್ನೇಹಿತರೆ, ಪ್ರೀತಿ ಇರಬಹುದು, ಭಕ್ತಿ ಇರಬಹುದು, ವಾತ್ಸಲ್ಯ ಇರಬಹುದು, ಮಮಕಾರ ಇರಬಹುದು, ಸೇಡಿರಬಹುದು ಅಥವಾ ಹುಡುಗಾಟದ ತುಂಟತನ ಇರಬಹುದು, ಇವೆಲ್ಲವೂ ಒಂದು ಕಡೆ ಆದರೆ ಕ್ಯಾಬರೆ ಹಾಡುಗಳಿಗೂ ಕೂಡ ನಮ್ಮ ಎಸ್ ಜಾನಕಿಯವರು ಧ್ವನಿ ನೀಡಿದ್ದಾರೆ. ಈಗ ನಾನು ಗುರು ಶಿಷ್ಯರು ಅಥವಾ ಗುರು ಭಕ್ತಿ ಚಿತ್ರದಲ್ಲಿ ಜಯಮಾಲಿನಿ ಅವರ ಒಂದು ಹಾಡನ್ನು ನಾನು ನಿಮಗೆ ಹಾಕ್ತಾ ಇದ್ದೇನೆ. ಗುರು ಶಿಷ್ಯರು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಆದರೆ ಈ ಗುರು ಶಿಷ್ಯರು ಚಿತ್ರದಲ್ಲಿ ಜಯಮಾಲಿನಿಯವರಿಗೋಸ್ಕರನೇ ಮೂರು ಹಾಡುಗಳನ್ನು ನಮ್ಮ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಈ ಹಾಡಿನಲ್ಲಿ ಜಯಮಾಲಿನಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೇನೆ ನಾನು. ಶಾಸ್ತ್ರೀಯ ನೃತ್ಯದ ನೈಪುಣ್ಯತೆ ಮತ್ತು ನಾಟಕೀಯ ಅಭಿನಯದ ಸೌಂದರ್ಯ ಅಪೂರ್ವವಾಗಿ ಸಮ್ಮಿಳಿತಗೊಂಡಿರತಕ್ಕಂತಹ ಹಾಡು ಮತ್ತು ನಾಟ್ಯ ಇದು. ಚಂಚಲ ಕಣ್ಣುಗಳಿನ ತಮಾಷೆ, ಗಾಂಭೀರ್ಯ, ಭಾವನೆಗಳ ಕಥೆ ಇವೆಲ್ಲವೂ ಕೂಡ ನಾವು ಚಿತ್ರದ ಮೇಲೆ ಹೇಗೆ ತೆರೆಯ ಮೇಲೆ ನೋಡ್ತೇವೋ ಅಷ್ಟೇ ಅದ್ಭುತವಾಗಿ ಹಾಡಿನಲ್ಲೂ ಕೂಡ ಅದನ್ನು ನಾವು ಅನುಭವಿಸಬಹುದು. ಜಯಮಾಲಿನಿಯವರ ನಡುಬಳಕಿನ ಬಳಕಿಸುವ ವೈಖರಿ, ಹಸ್ತಮುದ್ರೆ ಮತ್ತು ಲಯಬದ್ಧವಾದಂತಹ ನಿಲುಗಡೆಗಳು ಅವರು ನೃತ್ಯದ ಮೇಲೆ ಹೊಂದಿದ್ದಂತಹ ಹಿಡಿತವನ್ನು ತೋರಿಸುತ್ತವೆ. ಕ್ವೀನ್ ಆಫ್ ಕರ್ವ್ಸ್ ಅಂತಲೇ ಜಯಮಾಲಿನಿಯವರನ್ನು ಕರೆದ್ರೂ ಕೂಡ ಆತ್ಮೀಯ ಸ್ನೇಹಿತರೆ, ಎಸ್ ಜಾನಕಿಯವರು ಜಯಮಾಲಿನಿಯವರಿಗೋಸ್ಕರ ಹಾಡಿರತಕ್ಕಂತಹ ಒಂದು ಎರಡು ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಇವತ್ತಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 MHz ಕಂಪನಾಂಕಗಳಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ FM ರೇನ್ಬೋದ ಧ್ವನಿಯಾಗಿ ಪುನೀತಾ ನಿಮ್ಮೊಂದಿಗೆ. ಎಸ್ ಜಾನಕಿ ಮತ್ತು SV ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ ಗುರು ಶಿಷ್ಯರು ಚಿತ್ರಕ್ಕೋಸ್ಕರ. ವಿಷ್ಣುವರ್ಧನ್, ಮಂಜುಳಾ ಮತ್ತು ಜಯಮಾಲಿನಿ ಅವರ ಅಭಿನಯ ಇದ್ದಂತಹ ಚಿತ್ರ ಇದು.

ಗಾನಲೋಕದ ಅಪ್ಸರೆ ನಮ್ಮ ಎಸ್ ಜಾನಕಮ್ಮ. ಆತ್ಮೀಯ ಸ್ನೇಹಿತರೆ, ಗಾಯನ ಅನ್ನೋದು ಕೇವಲ ಸ್ವರಗಳ ಉಚ್ಚಾರಣೆಯಲ್ಲ, ಅದೊಂದು ಜೀವಂತ ಅಭಿನಯ. ಒಬ್ಬಳೆ ಗಾಯಕಿ ಒಂದೆಡೆ ಮುಗ್ಧ ನಗುವಿನ ತೊದಲ ನುಡಿಯಾಗಬಲ್ಲಳು, ಇನ್ನೊಂದೆಡೆ ಹಣ್ಣು ಹಣ್ಣು ಮುದುಕಿಯ ಧ್ವನಿಯಾಗಿ ನಡುಗಬಲ್ಲಳು, ಮತ್ತೊಂದೆಡೆ ತೀವ್ರ ಪ್ರೇಮದ ವಿರಹಿಯಾಗಬಲ್ಲಳು. ಆದರೆ ಇದನ್ನೆಲ್ಲ ಮೀರಿ ಇಡೀ ಸಿನಿಮಾ ರಂಗಾನೇ ಬೆರಗಾಗೋ ಹಾಗೆ ಕೇವಲ ಪಾಶ್ಚಾತ್ಯ ಶೈಲಿಯ ಕ್ಯಾಬರೆ ಗೀತೆಗಳಿಗೂ ಕೂಡ ತನ್ನ ಧ್ವನಿಯ ಮೂಲಕ ಅಪ್ರತಿಮ ಗೌರವ ಮತ್ತು ಘನತೆಯನ್ನು ತಂದುಕೊಡೋದು ಸಾಮಾನ್ಯ ತಪಸ್ಸಿಲ್ಲ. ಕ್ಯಾಬರೆ ಸಾಂಗ್ಸ್ ಅಂತ ಹೇಳಿದ ತಕ್ಷಣ ಕೇವಲ ಜೋರ್ ಸಂಗೀತವಲ್ಲ, ಅದರಾಚೆಗೂ ಕೂಡ ಒಂದು ಕ್ಲಾಸಿಕ್ ಲಕ್ಷಣ ಇರಬಹುದು ಅಂತ ತೋರಿಸಿಕೊಟ್ಟ ಧ್ವನಿ ನಮ್ಮ ಎಸ್ ಜಾನಕಿಯವರದ್ದು. ಅಶ್ಲೀಲತೆಯ ಸಣ್ಣ ಲೇಪನವೂ ಇಲ್ಲದೆ ಇಡೀ ಗೀತೆಯನ್ನು ಅತ್ಯಂತ ಆಕರ್ಷಕವಾಗಿ, ಗೌರವಾನ್ವಿತವಾಗಿ ಮತ್ತು ಅದ್ಭುತ ಗತ್ತು ಗಾಂಭೀರ್ಯದಿಂದ ಪ್ರಸ್ತುತಪಡಿಸಿದಂತಹ ನಮ್ಮ ಎಸ್ ಜಾನಕಿಯವರ ಧ್ವನಿಯ ವರ್ಚಸ್ಸೇ ಅನನ್ಯ. ಜಯಸಿಂಹ ಚಿತ್ರದ ಒಂದು ಗೀತೆಯನ್ನು ನಿಮಗೆ ನಾನು ಪ್ರಸಾರ ಮಾಡ್ತಾ ಇದ್ದೇನೆ ಈಗ. ಈ ಧ್ವನಿಯಲ್ಲಿನ ಮಾದಕತೆ ಮತ್ತು ಮಾಧುರ್ಯದ ಅಪೂರ್ವ ಅಪರೂಪದ ಮಿಲನ ನಿಮಗೋಸ್ಕರ ಕೇಳಿ ಎಫ್ಎಂ ರೇನ್ಬೋದಲ್ಲಿ.

ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಮಹಾಲಕ್ಷ್ಮಿ ಅವರ ಅಭಿನಯ ಇದ್ದಂತಹ ಚಿತ್ರ ಜಯಸಿಂಹ. ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದರು. ಜಯಮಾಲಿನಿ ಅವರ ಜೊತೆ ಈ ಹಾಡಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಎಸ್ ಜಾನಕಿ ಅವರಿಂದ ಮಾತ್ರ ಈ ಥರದ ಗೀತೆಗಳನ್ನು ಹಾಡೋದಕ್ಕೆ ಸಾಧ್ಯ. ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಅನಸ್ಥೀಶಿಯಾ ಟೆಕ್ನಾಲಜಿಸ್ಟ್ ಅವರ ದಿನವನ್ನು ಆಚರಿಸ್ತಾ ಇದ್ದೇವೆ. ಸೊ ವಿ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಸರ್ಜಿಕಲ್ ಔಟ್ಕಮ್ಸ್ ಇರಬಹುದು ಅಥವಾ ಸೇಫ್ ಸರ್ಜರಿ ಇರಬಹುದು, ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಪೇಷಂಟ್ ಸೇಫ್ಟಿ ಗೋಲ್ಸ್. ಆ ಮೂಲಕ ನಮ್ಮನ್ನು ನಂಬಿ ಬರುವಂತಹ ರೋಗಿಗಳಿಗೆ ಒಳ್ಳೆಯ ಸೇವೆ ಸಿಗಲಿ ಅಂತೇಳ್ಬಿಟ್ಟು ಹೇಳಿ ನಾವು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಮೂಲಕ ಹಾರೈಸ್ತಾ ಇದ್ದೇವೆ. ಹ್ಯಾಪಿ ಅನಸ್ಥೀಶಿಯಾ ಟೆಕ್ನಿಷಿಯನ್ಸ್ ಡೇ. 12:43:45 ಈ ಸಮಯದಲ್ಲಿ ನಾನು ನೆಕ್ಸ್ಟ್ ಗೀತೆಯನ್ನು ಕ್ಯೂ ಮಾಡಿಕೊಂಡಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ವಿಸ್ಮಯ ಅಂತ ಹೇಳಿದ್ರೆ ಈ ಪ್ರಕೃತಿ. ಒಮ್ಮೆ ಕಿಟಕಿ ಆಚೆಗೆ ಕಣ್ಣು ಹಾಯಿಸಿ ನೋಡಿ. ನಮಗೆ ಬೆಳಕು ಕೊಡುವಂತಹ ಸೂರ್ಯನಿಗಾಗಲಿ, ಉಸಿರು ಕೊಡುವಂತಹ ಗಾಳಿಗಾಗಲಿ, ತಂಪು ನೀಡುವಂತಹ ನೀರಿಗಾಗಲಿ ಯಾವತ್ತಾದರೂ ತಾರತಮ್ಯ ಗೊತ್ತಿದೆಯೇ? ಪಂಚಭೂತಗಳ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸೃಷ್ಟಿಯ ಮಕ್ಕಳು. ಆದರೆ ಹುಟ್ಟಿನಿಂದ ಸಾವಿನವರೆಗೆ ಈ ಪುಟ್ಟ ಪಯಣದಲ್ಲಿ ಮನುಷ್ಯ ಮಾತ್ರ ತನ್ನ ಸುತ್ತಮುತ್ತ ಭೇದ ಭಾವದ ದೊಡ್ಡ ಗೋಡೆಗಳನ್ನೇ ಕಟ್ಕೊಂಡು ಬಿಡ್ತಾನೆ. ಕತ್ತಲನ್ನು ಓಡಿಸುವಂತಹ ಪುಟ್ಟ ಹಣತೆಯ ಜ್ಯೋತಿಯನ್ನು ನೋಡಿದಾಗ ನಮಗೆ ನೆನಪಾಗೋದು ಕೇವಲ ಬೆಳಕು ಮಾತ್ರ, ಅದರ ಜಾತಿಯಲ್ಲ. ಇಂತಹದ್ದೇ ಒಂದು ಅದ್ಭುತ ತಾತ್ವಿಕ ಚಿಂತನೆಯನ್ನು ಹೊತ್ತಂತಹ ಸುಂದರ ಗೀತೆ 1975 ಕಾವೇರಿ ಚಿತ್ರದ್ದು. ಹುಟ್ಟುವಾಗ ಒಂದೇ ರೀತಿ, ಸತ್ತ ಮೇಲೆ ಇಲ್ಲ ಜಾತಿ. ಇರುವ ಈ ಎರಡರ ನಡುವೆ ನಮಗೇಕೆ ಭೇದ ಭಾವದ ಭ್ರಾಂತಿ ಅನ್ನುವಂತಹ ಸಾಲುಗಳು ಎಸ್ ಜಾನಕಿಯವರ ಧ್ವನಿಯಲ್ಲಿ ಮತ್ತೊಂದು ಅರ್ಥವನ್ನು ಮನಸ್ಸಿನ ಮೇಲೆ ನಮ್ಮ ಬದುಕಿನ ಮೇಲೆ ಮೂಡಿಸತ್ವೆ. ತಾತ್ವಿಕ ಆದರೂ ಕೂಡ ಬಹಳ ಪ್ರಸ್ತುತ ಆದಂತಹ ಗೀತೆಯನ್ನು ಎಫ್ ಎಂ ರೈನ್ಬೋ ಈಗ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದೆ ಕಾವೇರಿ ಚಿತ್ರದಿಂದ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮೀಯ ಸ್ನೇಹಿತರೆ, ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ನಿಮ್ಮೊಂದಿಗಿದ್ದೇನೆ ನಿಮ್ಮ ಪುನೀತ. ಕೆಲವೊಮ್ಮೆ ಸಂದರ್ಭಗಳಿಗೆ ತಕ್ಕ ಹಾಗೆ ಗೀತೆಗಳನ್ನು ಬರೆಯೋದು ಅಂತ ಹೇಳಿದ್ರೆ ಬಹಳ ಕಷ್ಟ. ಅಂತಹ ಒಂದು ಸಂದರ್ಭ ನಮಗೆ ಅಂತ ಚಿತ್ರದಲ್ಲಿ ಸಿಗುತ್ತೆ. ಜಯಮಾಲಾ ಅವರು ತಮ್ಮ ಅಣ್ಣನ ಎದುರೇ ಕ್ಯಾಬರಿ ನರ್ತಕಿಯಾಗಿ ಹಾಡುವಂತಹ ಆ ಹಾಡಿನ ಸಂದರ್ಭ. ಅಲ್ಲಿ ಪ್ರೀತಿ ಇರಬಹುದು, ಮಾದಕತೆ ಇರಬಹುದು, ಹಾಗೆಯೇ ಅಣ್ಣನಿಗೆ ಬಹಳ ಸಿಂಬಾಲಿಕ್ ಆಗಿ ಆಕೆ ತನ್ನ ಕಥೆಯನ್ನು

ಹೇಳುವಂತಹ ಸಂದರ್ಭ ಇರಬಹುದು. ಇವೆಲ್ಲವುಗಳನ್ನು ಕೂಡ ಅತ್ಯಂತ ನ್ಯಾಯಯುತವಾಗಿ ನಿಭಾಯಿಸಿದ್ದಾರೆ ಗಾಯಕಿ ಎಸ್ ಜಾನಕಿಯವರು. ಈ ಹಾಡಿನ ಹಿಂದೆ ರಕ್ತ ಕಣ್ಣೀರಿಡುವ ಕಹಿ ಸತ್ಯ ನಮಗೆ ಕಾಣುತ್ತೆ. ದುಷ್ಟರ ಸಂಚಿಗೆ ಸಿಲುಕಿ ಅಸಹಾಯಕತೆಯ ಸುಳಿಗೆ ಸಿಲುಕಿದ ತಂಗಿಯೊಬ್ಬಳು ಅಣ್ಣನ ಕಣ್ಣೆದುರೆ ಕ್ಯಾಬರಿ ನರ್ತಕಿಯಾಗಿ ಕುಣಿಯಬೇಕಾದಾಗ ಆ ಅಣ್ಣ ಮತ್ತೆ ಆಕೆಯ ಅಂತರಂಗದ ಯಾತನೆ ಹೇಗಿರಬೇಡ. ಅಂತಹದೇ ಒಂದು ತೀವ್ರ ಭಾವನಾತ್ಮಕ ಮತ್ತು ಆಕ್ರೋಶದ ಹಿನ್ನೆಲೆಯಲ್ಲಿ 1981 ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಹಿಸ್ಟಾರಿಕಲ್ ಹಿಟ್ ಅಂತ ಈ ಚಿತ್ರದಲ್ಲಿ ಪ್ರೇಮವಿದೆ ಮನದೇ ಅನ್ನುವಂತಹ ಗೀತೆ ಬಹಳ ಪ್ರಭಾವಶಾಲಿಯಾದಂತಹ ಗೀತೆ. ಗಾನಕೋಗಿಲೆ ಎಸ್ ಜಾನಕಿಯಮ್ಮನವರು ತಮ್ಮ ಧ್ವನಿಯ ಮೂಲಕ ಈ ಹಾಡಿಗೆ ತಂದುಕೊಟ್ಟಂತಹ ಜೀವ ಸಾಟಿ ಇಲ್ಲದ್ದು. ಹೊರನೋಟಕ್ಕೆ ಅದೊಂದು ಪಾಶ್ಚಾತ್ಯ ಶೈಲಿಯ ಕ್ಯಾಬರಿ ಡಾನ್ಸ್ ತರಹ ಕಂಡರೂ ಕೂಡ ಜಾನಕಮ್ಮನವರ ಕಂಠದ ಏರಿಳಿತಗಳಲ್ಲಿ ಆ ಪಾತ್ರದ ಅಸಹಾಯಕತೆ, ಒಳಗಿನ ನೋವು ಮತ್ತು ಆರ್ತತೆ ಎದ್ದು ಕಾಣುತ್ತೆ. ದುರಂತದ ತುತ್ತ ತುದಿಯಲ್ಲಿ ನಿಂತು ಹಾಡುವ ಈ ಗೀತೆ ಪ್ರತಿಯೊಬ್ಬ ಕೇಳುಗನ ಕಣ್ಣನ್ನು ತೇವಗೊಳಿಸುತ್ತೆ.

ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ಸಂದೇಶಗಳ ಮೂಲಕ ಸ್ಪಂದಿಸಿರ್ತಕ್ಕಂತಹ ಎಲ್ರಿಗೂ ಕೂಡ ನನ್ನ ಹೃದಯಾಂತರಾಳದ ವಂದನೆಗಳು. ಅಂಜನಾ ನಗರದಿಂದ ಉಷಾ ಶ್ರೀನಿವಾಸ್ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆಯೇ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದೀರಾ. ಎಸ್ ಜಾನಕಿ ಅಮ್ಮ ಅವರ ಜೀವನ ಸಾಧನೆ ಮುಂಬರುವ ಎಲ್ಲ ಪೀಳಿಗೆಯ ಗಾಯಕರಿಗೆ ತುಂಬ ಆದರ್ಶಮಯ. ರಾಧಾ ತುಮಕೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹರಿಹರನ್ ಅವರು ವಿಜ್ಞಾನನಗರದಿಂದ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಮೆಸೇಜನ್ನು ಮಾಡಿದ್ದಾರೆ. ನವಿಲುಗರಿ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಇನ್ಫಾರ್ಮೇಶನ್ ನಮಗೆ ತುಂಬ ಇಷ್ಟ ಆಯಿತು ಅಂತೇಳ್ಬಿಟ್ಟು ಹೇಳಿ ಶಿವಶಂಕರ್ ವೇದವತಿ ಅವರು ಅನೇಕಲಿಂದ ಮೆಸೇಜ್ ಮಾಡಿದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಬಳ್ಳೂರಿಂದ ನನಗೆ ಮೆಸೇಜ್ ಮಾಡಿದ್ದಾರೆ, ನಾನು ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಶೋಭಾ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿ ತುಂಬ ಚಂದದ ಸಂದೇಶವನ್ನು ಕಳಿಸಿದ್ದೀರಾ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಹಾಗೆಯೇ ಅವರ ಫ್ಯಾಮಿಲಿಯವರು ಮೆಸೇಜ್ ಮಾಡಿದ್ದೀರಾ. ನಮ್ಮ ಯಾರ್ಯವರು ಇನ್ಫಾರ್ಮೇಶನ್ ಚೆನ್ನಾಗಿದೆ, ವಿಲ್ಸನ್ ಗಾರ್ಡನಿಂದ ವಿಜಯ ಎಚ್ ವಿ ಅವರು ಮೆಸೇಜ್ ಮಾಡಿದ್ದಾರೆ. ನವೋದಯ ನಾಗರಾಜ್ ಅವರ ಸಂದೇಶನ ಕೂಡ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಆ ಎಲ್ಲ ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು ಸೋ ಮಚ್. ಚನ್ನಪಟ್ಟದಿಂದ ತೀರ್ಥೇಶ್ ಅವರು, ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶ್ರೀನಾಥ್ ಅವರು ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ಪಂದನಕ್ಕೆ ನಾನು ಹೇಳ್ತಾ ಇದ್ದೇನೆ ಧನ್ಯವಾದಗಳನ್ನು. ಆತ್ಮೀಯ ಸ್ನೇಹಿತರೆ, ಸಮಯ ಅನ್ನೋದು ಯಾರಿಗೂ ಕೂಡ ಕಾಯೋದಿಲ್ಲ, ಪ್ರತಿ ಸತಿನೂ ಹೇಳ್ತೇನೆ, ಸಮಯ ಹಾರುವ ಹಕ್ಕಿ ಅಂತಾರೆ. ಜಾನಕಮ್ಮನವರ ಧ್ವನಿಯ ಮಾಧುರ್ಯದಲ್ಲಿ ತೇಲಾಡ್ತಾ ಈ ನಿಯರ್ಲಿ 1 ಅವರ್ ಹೇಗೆ ಕಳೆದು ಹೋಯಿತೋ ಗೊತ್ತೇ ಆಗಲಿಲ್ಲ. ಸುಗಮ ಸಂಗೀತದ ಆಪ್ತತೆಯಿಂದ ಹಿಡಿದು ಭಕ್ತಿಭಾವದ ಪರಾಕಾಷ್ಠೆಯವರೆಗೆ, ಆತ ಕಮರ್ಷಿಯಲ್ ಸಿನಿಮಾಗಳ ತೀವ್ರ ಭಾವನಾತ್ಮಕ ಕ್ಯಾಬರೆ ಗೀತೆಗಳವರೆಗೆ ಅವರ ಧ್ವನಿಯ ಬಹುಮುಖ ಆಯಾಮಗಳನ್ನು ನಾವು ಒಂದು ಸ್ವಲ್ಪ ಆಸ್ವಾದಿಸಿದೆವು. ಕೇವಲ 1 ಗಂಟೆಯ ಮಿತಿಯಲ್ಲಿ ಅವರ ಐತಿಹಾಸಿಕ ಸಾಧನೆಯನ್ನು ಹಿಡಿದುಳೋದು ಅಸಾಧ್ಯದ ಮಾತು. ಆದರೂ ಕೂಡ ಆ ಮಧುರ ಕಂಠಕ್ಕೆ ನಮ್ಮ ನವಿಲುಗರಿ ಕಾರ್ಯಕ್ರಮದ ಮೂಲಕ ಸಲ್ಲಿಸಿದಂತಹ ಈ ಪುಟ್ಟ ಭಾವಪೂರ್ಣ ನಮನ ನಿಮ್ಮ ಮನಸ್ಸುಗಳನ್ನು ಮುಟ್ಟಿದೆ ಅಂತೇಳ್ಬಿಟ್ಟು ಹೇಳಿ ನಂಬಿರ್ತೇನೆ. ಜಾನಕಮ್ಮನವರ ಹಾಡುಗಳು ಎಂದಿಗೂ ಕೂಡ ಮುಳುಗದ ಸೂರ್ಯನಂತೆ ನಮ್ಮ ಅಂತರಂಗದಲ್ಲಿ ಸದಾ ಪ್ರಕಾಶಿಸ್ತಾ ಇರ್ತವೆ. ಆ ಧ್ವನಿಯ ಮಾಂತ್ರಿಕತೆ ಎಂದಿಗೂ ಕೂಡ ಶಾಶ್ವತ. ಇವಾಗ ನಾನು ನಮ್ಮ ಸಂಗೀತ ಪಯಣಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಇಂತಹದೇ ಸುಂದರ ನೆನಪುಗಳ ಬುತ್ತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಮುಂದಿನ ಸೋಮವಾರ. ಅಲ್ಲಿಯವರೆಗೂ ಟೇಕ್ ಕೇರ್, ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಪುನೀತಾಗೆ ಹೊರಡೋಕೆ ಅನುಮತಿ ಕೊಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸಮಯ ಸರಿಯಾಗಿ 1:02 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾವನವಿಲ್ಲು 101.3. ದಿನ ಸ್ವಲ್ಪ ಖಾರ ಖಾರವಾಗಿದೆ ಅಂತ ಅನ್ನಿಸ್ತಾ ಇದೆ. ಆ ಖಾರ ಖಾರವಾಗಿರೋ ದಿನಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಮಾವಿನಕಾಯಿ, ಪೈನಾಪಲ್, ಉಪ್ಪಿನಕಾಯಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಮೊಸರನ್ನ ಜೊತೆಗೆ ಅನ್ನಿಸ್ತಾ ಇದೆ. ಒಂಚೂರು ಬಿಸಿಲು, ಮೋಡ ಎಲ್ಲದರ ಜೊತೆಲಿ ಒಂಚೂರು ಖಾರವಾಗೂ ಇದ್ರೆ ಚೆನ್ನಾಗಿರುತ್ತೆ. ಸೊ ಏನ್ ಮಾಡ್ಬೇಕು, 1/2 ಕಪ್ ಮಾವಿನಕಾಯಿಯನ್ನ ಹಚ್ಚಿ ಜೊತೆಗೆ ಪೈನಾಪಲ್ನು ಹಚ್ಚಿಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸೋಂಪು ಮತ್ತೆ 1 ಟೀಸ್ಪೂನ್ ಸಾಸಿವೆ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತೆ 1 ಟೀಸ್ಪೂನ್ ಸಾಸಿವೆ ಎಣ್ಣೆ, ಕರಿಬೇವು 1 ಕಡ್ಡಿ ಮತ್ತೆ 1 ¼ ಕಪ್ ಬೆಲ್ಲ, 1 ಟೇಬಲ್ ಸ್ಪೂನ್ ಡ್ರೈ ಆಚಾರಿ ಮಸಾಲ ಮತ್ತೆ ಅರ್ಶಿನದ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ. ಇಷ್ಟನ್ನ ಇಟ್ಕೊಂಡ್ರೆ ನಿಮಗೆ ಒಂದು ಅದ್ಭುತವಾದ ಮಾವಿನಕಾಯಿ, ಪೈನಾಪಲ್, ಉಪ್ಪಿನಕಾಯಿ ರೆಡಿ ಆಗುತ್ತೆ. ಮಾಡೋ ವಿಧಾನ ಹೇಗೆ ಅಂತ ಕೇಳಿದ್ರೆ, ಬಾಂಡ್ಲಿಗೆ ಒಂದು ಎಣ್ಣೆ, ಸೋಂಪು, ಸಾಸಿವೆ, ಶುಂಠಿ ಏನೇನೆಲ್ಲ ಹೇಳಿದ್ವಲ್ಲ ಇದೆಲ್ಲದನ್ನು ಹಾಕಿ ಒಗ್ಗರಣೆ ಹಾಕಿ ಅದನ್ನ ಬಾಡಿಸಿ ಅದಾದ್ಮೇಲೆ ಮಾವಿನಕಾಯಿ, ಪೈನಾಪಲ್ನು ಅದಕ್ಕೆ ಹಾಕಿ ಅದನ್ನ ಅಚ್ಕಾರದ ಪುಡಿ, ಅರ್ಶನದ ಪುಡಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಅಚಾರಿ ಮಸಾಲನ ಹಾಕಿ 5 ನಿಮಿಷ ಫ್ರೈ ಮಾಡಿ ಬಾಡಿಸಿ ಇದಾದ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಗಾಜಿನ ಡಬ್ಬದಲ್ಲಿ ಇದನ್ನ ಹಾಕಿಟ್ರೆ ಸ್ವಲ್ಪ ಬೆಲ್ಲನ ಆನಂತರದಲ್ಲಿ ಸೇರಿಸಿದ್ರೆ ಅದ್ಭುತವಾದ ಈ ಮಾವಿನಕಾಯಿ, ಪೈನಾಪಲ್, ಉಪ್ಪಿನಕಾಯಿ ರೆಡಿ ಆಗತ್ತೆ. ಆ ರೆಡಿಯಾದ ಉಪ್ಪಿನಕಾಯಿ ಜೊತೆ ಜೊತೆಗೆ ಮೊಸರನ್ನ ಕೂಡ ಅದ್ಭುತವಾಗಿರುತ್ತೆ. ಜೊತೆಗೆ ಹಂಗೆ ಉಪ್ಪಿನಕಾಯಿ ತಿನ್ನಕ್ಕೂ ಒಂಥರ ಮಜಾ ಬರುತ್ತೆ. ಸೊ ಏನ್ ಮಾಡಬಹುದು ಯೋಚನೆ ಮಾಡಿ, ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ನಮಗೆ ಸಂದೇಶನ ತಲುಪಿಸಿ ಹೇಗಿತ್ರಿ ಅಂತ ಹೇಳ್ರಿ ನಿಮ್ಮ ರಿವ್ಯೂನ. 9480901013 ನಮ್ಮ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ. ಇದು ಆಕಾಶವಾಣಿ ಕನ್ನಡ ಕಾಮನವಿಲ್ಲು FM ರೈನ್ಬೋ 101.3. ನಿಮ್ ಜೊತೆಯಲ್ಲಿ ನಾನು ಮಧು ಚೈತ್ರಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ. ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ

0: ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲ ಭಾಸ್ಕರ್ ರಾವ್, ಓಂವತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026ನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33ರಿಂದ 37ಕ್ಕೆ ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ದದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7ರಷ್ಟು ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, 3ನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಸಾಹಿತ್ಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಾಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟ್ರಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟ್ರಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟ್ರಪತಿ 2ನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟ್ರಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿನ್ಜಮ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟ್ರಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟ್ರಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ 3 ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಖೋರ್ಮುಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ 3 ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ 4ನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ ಯುಎನ್ಎಫ್ಸಿಸಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ.
1: ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ.

ಬಹಳ ಪ್ರಸಿದ್ಧವಾದ ಪದ್ಯ ಇದು. ಎರಡು ಕೋಣೆಗಳ ನೀಮ್ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನುವಾಗ ನಾವು ನಮ್ಮ ನಿಜವಾದ ಸ್ವಭಾವವನ್ನು ಅನೇಕ ಸರ್ತಿ ಜಗತ್ತಿನಲ್ಲಿ ತೋರಿಸಕ್ಕಾಗದೆ ಇರಬಹುದು. ಇದು ವಂಚನೆ ಅಂತಲ್ಲ, ಆದರೆ ಅದನ್ನು ತೋರಿಸಿದಾಗ ನಮ್ಮ ಕೆಲಸಗಳು ನಡೆಯೋದಿಲ್ಲ. ನಮ್ಮ ಆತ್ಮ ಸ್ವಭಾವ ಅಂತ ಯಾವುದಿದೆ ಅದನ್ನು ಯಾವತ್ತೂ ಬಿಡಬಾರದು. ಆದರೆ ಆತ್ಮ ಸ್ವಭಾವವನ್ನೇ ನಾವು ಇಟ್ಕೊಂಡು ಅನೇಕ ಸರ್ತಿ ಕೆಲವು ಕೆಲಸವನ್ನು ಸಾರ್ವಜನಿಕ ಜೀವನದಲ್ಲಿ ವಿಶೇಷವಾಗಿ ಪಬ್ಲಿಕ್ ಲೈಫ್ನಲ್ಲಿ ಇರೋರು ಹೇಳಿರೋ ಪದ್ಯ ಇದು, ಅವ್ರು ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಮನಸ್ಸಿನಲ್ಲಿ ಎರಡು ಕೋಣೆಗಳನ್ನು, ಎರಡು ಕೊಠಡಿಗಳನ್ನು, ರೂಮ್ಗಳನ್ನು ಮಾಡ್ಕೊ. ಒಂದರಲ್ಲಿ ಹೊರಗಡೆ ಇರೋ ಕೊಠಡಿಯಲ್ಲಿ ಬಂದವ್ರನ್ನ ಮಾತಾಡಿಸು, ಅವ್ರ ರೀತಿಯಲ್ಲಿ ನಡ್ಕೋ, ಅವ್ರ ಜೊತೆ ಅನುಸಂಧಾನ ಮಾಡು, ಅನೇಕ ಸತಿ ನೀನು ಒಪ್ಪಂದಗಳನ್ನ ಮಾಡ್ಕೊ, ತಪ್ಪಿಲ್ಲ. ಆದರೆ ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ. ಇನ್ನೊಂದು ಕೋಣೆ ಇದೆಯಲ್ಲ, ಅಲ್ಲಿ ಯಾರನ್ನು ಸೇರಿಸ್ಕೋಬೇಡ. ಯಾರನ್ನು ಅಂದ್ರೆ ಯಾರನ್ನು ಸೇರಿಸ್ಕೋಬೇಡ, ನೀನು ಒಬ್ಬನೇ ಇರು. ಅಲ್ಲಿ ಅದಕ್ಕೆ ಇನ್ನೊಂದು ಪದ ಹೇಳ್ತಾರೆ ಹಿಂದೆ, ಆತ್ಮಾರಾಮನಾಗಿರು, ನಿನ್ನಲ್ಲಿ ನೀನು ಸ್ವಾನಂದದಿಂದ ಇರು ಅನ್ನೋದನ್ನು ತಿಳಿಸ್ತಾರೆ. ನಿನ್ನೊಳಗಡೆ ಇರು, ಅದು ಮೌನದ ಮನೆ. ಹೊರಗಡೆ ಮನೆ ಮಾತಿನ ಮನೆ, ಆದರೆ ಒಳಗಡೆಯ ಮನೆ ಮೌನದ ಮನೆ. ಮಾತೂ ಬೇಕು, ಮೌನನೂ ಬೇಕು. ಮಾತು ಜಗತ್ತಿನೊಂದಿಗೆ ಸಂಪರ್ಕ ಬೆಳೆಸಲು, ಮೌನ ನಿನ್ನೊಂದಿಗೆ ಸಂಪರ್ಕ ಬೆಳೆಸಲು. ಕೇವಲ ನಿನ್ನೊಂದಿಗೆ ಸಂಪರ್ಕ ಬಳಸಿ ನೀನು ಜಗತ್ತಿನಲ್ಲಿ ಬೆಳೆಯೋಕ್ಕಾಗಲ್ಲ, ಉಳಿಯೋಕ್ಕಾಗಲ್ಲ. ಜಗತ್ತು ಬೇಕು. ಹಾಗಂತ ಹೊರಗಿನ ಎಲ್ಲ ಗಲಭೆ ಗದ್ದಲಗಳನ್ನು ನಿನ್ನ ಒಳಗಿನ ಮನೆಗೆ ತಂದುಬಿಟ್ರೆ ನಿನ್ನ ಶಾಂತಿ ಅನ್ನೋದು ಹಾಳಾಗೋಗುತ್ತೆ, ನಾಶ ಆಗಿಬಿಡುತ್ತೆ. ಹಾಗಾಗಿ ಹೊರಗಡೆ ಬೇರೆ ಸಾಮಾನ್ಯ ಜನಗಳು, ಲೋಗರು, ಜನಗಳ ಜೊತೆಯಲ್ಲಿ ನೀನು ಆಟ ಆಡು, ಮಾತಾಡು, ಸಂಭಾಷಣೆ ಮಾಡು. ಒಳಗಡೆ ಮೌನದ ಒಳಮನೆಯಲ್ಲಿ ಶಾಂತಿಯಲ್ಲಿ ನೀನಿರು. ಇದನ್ನೇ ಯೋಗ ಅಂದರೆ ಡಿ ವಿ ಜಿ ಅವರು ಹೇಳುವ ಯೋಗದ ಹೆಸರು ಎರಡು ಕೋಣೆಗಳ ಯೋಗ ಅಂತ ಕರಿಬಹುದು. ಡಿ ವಿ ಜಿಯವರ ಈ ಅದಕ್ಕೆ ಅವರೇ ಕೊಟ್ಟಿರೋ ಹೆಸರು ಅಂದರೆ ಎರಡು ಕೋಣೆಗಳ ಯೋಗ ಅನ್ನು.

0: ಆಸವಿರುತ್ತಾಗಾಗ ನೆನೆದು ನಿಮ್ಮ ದೇಗುಲಕ್ಕೆ ಪೋಗಿ ಬರುವಂತೆ. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನಿಮ್ಮ ದೇಗುಲಕ್ಕೆ ಪೋಗಿ ಬರುವಂತೆ. ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ ಮನೆಗೆ ಬರುವನವಲಿರು ಮಂಕುತಿಮ್ಮ.
1: ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ ಮನೆಗೆ ಬರುವನವಲಿರು ಮಂಕುತಿಮ್ಮ.

0: ಮನೆಯಲ್ಲಿ ನಾವಿದ್ದು ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರಬಹುದು, ಇದು ಒಂದು ದಾರಿ. ಇನ್ನೊಂದು, ದೇವಸ್ಥಾನದಲ್ಲೇ ಹೆಚ್ಚು ಹೊತ್ತಿದ್ದು ಮನೆಗೆ ಬರಬಹುದು, ಮನೆಯಲ್ಲಿ ಸ್ವಲ್ಪ ಹೊತ್ತಿದ್ದು ದೇವಸ್ಥಾನಕ್ಕೆ ಹೋಗಿ ಬರೋರು ವಿದ್ಯಾರ್ಥಿಗಳು ಮತ್ತು ಗೃಹಸ್ಥರು. ಅದೇ ದೇವಾಲಯದಲ್ಲಿ, ಇಲ್ಲಿ ದೇವಾಲಯ ಅಂತ ಹೇಳಿದ್ರೆ ಇಲ್ಲಿ ಒಂದು ಏಕಾಂತ ಇದೆ, ಶಾಂತಿ ಇದೆ ಅನ್ನೋ ಅರ್ಥದಲ್ಲಿ ನಾವು ತೆಗೆದುಕೊಳ್ಬಹುದು ಅನ್ಸುತ್ತೆ. ಅಲ್ಲಿ ಇದ್ದು ಅವಾಗವಾಗ ಜಗತ್ತಿಗೆ ಬರೋರು ಸಾಧುಗಳು, ಸಿದ್ಧರು, ಅವಧೂತರು, ಯೋಗಿಗಳು, ಇಂಥವರು. ಈ ಎರಡರ ಒಂದು ಮಿಶ್ರಣ ಡಿ ವಿ ಜಿಯವರ ವ್ಯಕ್ತಿತ್ವದಲ್ಲೇ ಕಂಡುಬರುತ್ತೆ. ಅವರನ್ನ ಒಂದು ಗ್ರಂಥದಲ್ಲಿ ವಿರಕ್ತ ರಾಷ್ಟ್ರಕ ಅಂತ ಕರೆದಿದ್ದಾರೆ. ಅಂದರೆ ಸಮಾಜದ ಸೇವೆಗೆ ತೊಡಗಿಸಿಕೊಂಡಿರುವ, ಆದರೆ ಲಾಭ ಮತ್ತು ಅಲಾಭ ಅಥವಾ ಜಯ ಮತ್ತು ಅಪಜಯಗಳ ಯಾವುದೇ ಪರಿವೇ ಇಲ್ಲದಂತಹ ಒಬ್ಬ ಯೋಗಿ ಅನ್ನುವ ಅರ್ಥದಲ್ಲಿ ವಿರಕ್ತ ರಾಷ್ಟ್ರಕ ಅಂತ ಕರೆದಿದ್ದಾರೆ. ಡಿ ವಿ ಜಿಯವರು ಹೇಳುವುದು, ಮನೆಯಲ್ಲಿ ಸಂಸಾರದಲ್ಲಿ ಇದ್ದವರು ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅದು ಒಂದು ರೀತಿ. ಇನ್ನೊಂದು, ಇಡೀ ದಿವಸ ದೇವಸ್ಥಾನದಲ್ಲಿ ಇದ್ದು ಆಗಾಗ ಮನೆಗೆ ಬರ್ತಾರೆ. ಅಂದ್ರೆ ನಿನಗೆ ಲೋಕಾಂತವೂ ಬೇಕು, ಏಕಾಂತವೂ ಬೇಕು. ಈ ಲೋಕಾಂತ ಒಂದೇ ಇದ್ರೆ ನೀನು ಹಾಳಾಗೋಗ್ತೀಯ, ಅಥವಾ ಏಕಾಂತ ಒಂದೇ ಇದ್ರೆ ಅದನ್ನು ಡಿ ವಿ ಜಿ ಪುರಸ್ಕರಿಸೋದಿಲ್ಲ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಈ ವೇದ ಧರ್ಮ ಅಥವಾ ವೈದಿಕ ಧರ್ಮ ಯಾವುದಿದೆ ಇದು ಜಗತ್ತನ್ನು ತಿರಸ್ಕರಿಸಿದ್ದಲ್ಲ. ಇದು ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿದೆ, ನಾವು ಗಮನಿಸಬೇಕಾಗಿರೋ ಅಂಶ. ಇದು ಜಗತ್ತನ್ನು ತಿರಸ್ಕರಿಸಲಿಲ್ಲ, ಹಾಗಂತ ಜಗತ್ತನ್ನು ಉತ್ಪ್ರೇಕ್ಷೆ ಮಾಡಿ ವೈಭವೀಕರಣನೂ ಮಾಡಲಿಲ್ಲ. ಈ ಜಗತ್ತಲ್ಲಿ ಇರಬೇಕು, ಆದರೆ ಎಷ್ಟಿರಬೇಕು ಅಷ್ಟಿರಬೇಕು. ಎರಡು ಕೋಣೆಗಳನ್ನು ಮಾಡಿಕೊಂಡಿರೋ ಅಥವಾ ದೇವಾಲಯವನ್ನು ಒಂದು ಮಾಡ್ಕೊಂಡು ನಿನ್ನ ಮನಸ್ಸಿನಲ್ಲಿ ಇನ್ನೊಂದು ಮನೆಯನ್ನು ಮಾಡ್ಕೋ, ಬೇಕಾದಾಗ ದೇವಸ್ಥಾನಕ್ಕೆ ಹೋಗ್ಬಾ, ಬೇಕಾದಾಗ ಮನೆಯಲ್ಲಿರೋ. ಈ ಎರಡರ ನಡುವೆ ಸುಳಿವ ಆತ್ಮ ಒಂದೇ, ಸುಳಿಯುತ್ತಿರುವಂತಹ ವ್ಯಕ್ತಿಯಾದ ನೀನು ಒಬ್ಬನೇ ಅನ್ನೋದನ್ನ ಡಿ ವಿ ಜಿಯವರು ಈ ಪದ್ಯದ ಹೇಳ್ತಿದ್ದಾರೆ. ಹಿಂದಿನ ಕೇಳಿದಂಥ ಪದ್ಯದಲ್ಲಿ ಎರಡು ಕೋಣೆಗಳ ಉದಾಹರಣೆ ಹೇಳಿದ್ರೆ, ಇಲ್ಲಿ ಆ ಎರಡು ಕೋಣೆಗಳ ಜಾಗದಲ್ಲಿ ಮನೆ ಮತ್ತು ದೇವಾಲಯ ಅನ್ನುವಂತಹ ಕಾನ್ಸೆಪ್ಟ್, ಎರಡು ರೀತಿಯ ಪರಿಕಲ್ಪನೆಗಳನ್ನ ನಮ್ಮ ಮುಂದೆ ಇಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸಮಯ 1:32. ನೀವು ಕೇಳ್ತಾ ಇರೋದು ಆಕಾಶವಾಣಿಯ ಫ್ರಮ್ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಮಕ್ಕಳ ಜೊತೆಲಿ ಮಾತಾಡಬೇಕು. ಯಾಕೆ ಮಾತಾಡಬೇಕು? ಮಕ್ಕಳ ಜೊತೆಲಿ ನಾವು ಮಾತಾಡಲ್ವಾ? ಮಾತಾಡ್ತೀರಿ, ಆದರೆ ಏನು ಮಾತಾಡ್ತೀರಿ ಇದು ಕೂಡ ತುಂಬ ಮುಖ್ಯ. ಇವತ್ತಿನ ಲಂಚ್ ಬಾಕ್ಸಲ್ಲಿ ಇದೇ ಮಾತುಕತೆಯಲ್ಲಿ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 1:41. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಎಷ್ಟೋ ಸಲ ಏನೇನೋ ಒತ್ತಡ, ಏನೇನೋ ಕೆಲಸಗಳ ಮಧ್ಯ ನಮ್ಮ ಮನೇಲಿರೋ ಮಕ್ಕಳ ಜೊತೆಲಿ ನಾವು ಮಾತಾಡೋದೇ ಇಲ್ಲ. ಮಾತಾಡ್ತೀವಿ ಅಂತ ನೀವು ಅನ್ಕೊಂಡ್ರೆ ಮಾತಾಡಿರ್ತೀವಿ. ಏನೋ ಕೆಲಸವೋ ಕಾರ್ಯವೋ ಮಕ್ಕಳ ಜೊತೆಲಿ ಮಾಡುವಂತಹ ಒಂದಿಷ್ಟು ಕೆಲಸಗಳಿರಬಹುದು, ಆ ವಿಷಯವಾಗಿ ಮಾತಾಡಿರ್ತೀವಿ. ಬಿಟ್ಟರೆ ಮಕ್ಕಳ ಜೊತೆಲಿ ಪ್ರೀತಿಯಿಂದ ಕೂತ್ಕೊಂಡು ನೀನೇನ್ ಮಾಡಿದೀಯಾ, ಸ್ಕೂಲಲ್ಲಿ ಏನಾಯ್ತು, ಏನ್ ನಡೀತಾ ಇದೆ ನಿನ್ನ ಜೀವನದಲ್ಲಿ ಅಂತ ಯಾವತ್ತು ಕೇಳಿರೋದೇ ಇಲ್ಲ. ಮಕ್ಕಳ ಜೊತೆಲಿ ಮಾತಾಡೋದು ತುಂಬಾನೇ ಮುಖ್ಯ. ಅದು ಅವರ ನಿಜವಾಗ್ಲೂ ಭಾವನಾತ್ಮಕ ಆರೋಗ್ಯಕ್ಕೆ ಒಂದು ದೊಡ್ಡ ಅಡಿಪಾಯನ ಹಾಕತ್ತೆ ಅಂದ್ರೆ ಸುಳ್ಳಲ್ಲ. ಮಕ್ಕಳ ಜೊತೆಗೆ ಮಾತಾಡುವಾಗ ಅವರ ಮಾತನ್ನ ಕೇಳಬೇಕು. ಏನ್ ಮಾತಾಡ್ತಾರೆ ಮಕ್ಕಳು, ಏನ್ ಹೇಳಕ್ಕೆ ಹೊರಟಿದ್ದಾರೆ ಮಕ್ಕಳು ಅಂತ ಎಷ್ಟೋ ಸಲ ಅವರಿಗೆ ಅದನ್ನ ಹೇಳಕ್ ಬರಲ್ಲ. ಅದನ್ನ ನಾವು ಅರ್ಥ ಮಾಡಿಕೊಂಡು ಇದನ್ನ ಹೇಳಕ್ ನೀನ್ ಪ್ರಯತ್ನ ಪಡ್ತಿದ್ಯಾ ಅಂತ ಕೇಳಬೇಕು. ಅವರ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿನ ವ್ಯಕ್ತಪಡಿಸಬೇಕು. ಏನೋ ತೊಂದರೆ ಆಗಿದ್ರು ಅಥವಾ ಅವರೇನೋ ಸಮಸ್ಯೆಯಲ್ಲಿದ್ರು ಕೂಡ ಆ ಪ್ರೀತಿಯನ್ನ ವ್ಯಕ್ತಪಡಿಸಿ ಅವ್ರ ಸಮಸ್ಯೆಗೆ ಪರಿಹಾರ ಕೊಟ್ಟು ಅವರಿಗೆ ಒಂದು ಭದ್ರತೆಯ ಭಾವನೆಯನ್ನ ಮೂಡಿಸೋದು ಕೂಡ ತುಂಬಾ ಮುಖ್ಯ. ಮಕ್ಕಳ ಜೊತೆ ಮಾತಾಡಿ ಅವರ ಭವಿಷ್ಯದ ಕನಸುಗಳನ್ನ ನನಸಾಗಿಸೋಕೆ ಸಹಾಯ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಸಮಯ 1:43. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲಿ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 1:54. ನಾವು ಇವತ್ತು ಮಾತಾಡ್ತಾ ಇದ್ದಿದ್ದು ಹೌದು ಮಕ್ಕಳ ಜೊತೆಲಿ ಮಾತಾಡ್ರಿ ಅಂತ. ಮಾತಾಡ್ತೀವಲ್ಲ, ಇನ್ನೇನು ಮಾತಾಡಬೇಕು ಅಂತ. ಮಕ್ಕಳ ಜೊತೆಲಿ ಏನು ಕೆಲಸ ಇರುತ್ತೋ ಅಷ್ಟೇ ಮಾತಾಡೋದನ್ನು ಬಿಟ್ಟು ಯಾವಾಗಲೂ ಓದ್ಕೋ ಬರ್ಕೋ ನಿನ್ನು ಇದನ್ನು ಮಾಡು ಅದನ್ನು ಮಾಡು ಅಂತ ಅವ್ರಿಗೆ ಬರೀ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಬದಲು ಒಬ್ಬ ಟೀಚರಾಗಿ ಅಥವಾ ಒಬ್ಬ ಪೇರೆಂಟಾಗಿ ಶಿಕ್ಷಕರಾಗಿ ಪೋಷಕರಾಗಿ ಮಕ್ಕಳ ಜೊತೆಲಿ ಏನು ಮಾತಾಡಬೇಕು, ಅವ್ರ ಕನಸುಗಳು ಏನಿದೆ, ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ ಕನಸುಗಳನ್ನು ನನಸು ಮಾಡೋಕ್ಕೆ ಹೇಗೆ ನಾವು ಪ್ರಯತ್ನ ಪಡಬೇಕು. ಮಕ್ಕಳ ಜೊತೆಲಿ ಮಾತಾಡೋ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳಿದೆ, ಮತ್ತು ಮೊಬೈಲಲ್ಲಿರೋ ಸಮಸ್ಯೆಗಳೇನು, ಸುರಕ್ಷತೆ ಎಷ್ಟು ಮಾತ್ರ ಇದೆ, ಮತ್ತು ಆರೋಗ್ಯದ ಬಗ್ಗೆ ಏನೇನೆಲ್ಲ ಅರಿವನ್ನು ನಾವು ಮೂಡಿಸ್ಬೇಕು, ಇದೆಲ್ಲದನ್ನು ಮಕ್ಕಳ ಜೊತೆಲಿ ಮಾತಾಡೋದು ತುಂಬಾ ಮುಖ್ಯ. ಮಕ್ಕಳು ಈ ಟೀನೇಜರ್ಸ್ ಸ್ಪೆಷಲಿ ವಯಸ್ಸಿಗೆ ಬರ್ತಾ ಇದ್ದಾರೆ ಅಂತ ಅಂದರೆ ಆ ಟೈಮಲ್ಲಿ ಒಂದಿಷ್ಟು ಮುಕ್ತವಾಗಿ ಮಾತಾಡೋದು ಕೂಡ ತುಂಬ ಮುಖ್ಯ. ಅವ್ರ ದೇಹದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅದನ್ನು ತಿಳಿ ಹೇಳಿ ಧೈರ್ಯ ತುಂಬಬೇಕು. ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಂತಲ್ಲ, ಗಂಡ್ಮಕ್ಳಿಗೂ ಕೂಡ. ಏನೇನಾಗ್ತಾ ಇದೆ, ಹೆಣ್ಮಕ್ಳಿಗೆ ಏನೇನಾಗತ್ತೆ ಅದನ್ನ ಗಂಡ್ಮಕ್ಳಿಗೆ ಹೇಳಿದಾಗ ಜೊತೆಯಲ್ಲಿ ಓದೋ ಹೆಣ್ಮಕ್ಳಿರಬಹುದು ಅಥವಾ ಬೇರೆ ಯಾರೇ ಇದ್ರೂ ಅವ್ರಿಗೆ ಅವ್ರ ಮನೆಯಲ್ಲಿ ಅಕ್ಕ ತಂಗಿಯರ ಅನುಭವಿಸುವಂಥ ನೋವುಗಳನ್ನು ಕಂಡಾಗ ಖಂಡಿತವಾಗ್ಲೂ ಬೇರೆ ಹೆಣ್ಮಕ್ಳ ಬಗ್ಗೆ ಒಂದು ಮರ್ಕ ಹುಟ್ಟುತ್ತೆ, ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಕೂಡ ಇದ್ದೇ ಇರುತ್ತೆ. ಇದರಿಂದ ಅವರು ಸಮಸ್ಯೆಗಳನ್ನು ಎದುರಿಸೋಕೆ, ಹೆಣ್ಮಕ್ಳಿರಬಹುದು ಗಂಡ್ಮಕ್ಳಿರಬಹುದು, ಸಮಸ್ಯೆಗಳನ್ನು ಎದುರಿಸೋಕೆ ಕೂಡ ಸಜ್ಜಾಗ್ತಾರೆ. ಚೆನ್ನಾಗಿತ್ತು ಕಾರ್ಯಕ್ರಮ, ಧನ್ಯವಾದಗಳು ಅಂತ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಯಾರಿವರು

ಹರೀಶ್ ಮಲ್ಲೇಶ್ವರಂಯಿಂದ ಮತ್ತೆ ಜೊತೆಗೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಮಂಜುಳಾ ಮುನಿಯಪ್ಪ ಅವರು ಸಂದೇಶನ ಕಳಿಸಿದ್ದಾರೆ. ಲಂಚ್ ಬಾಕ್ಸ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಮಾತುಗಳು ಖುಷಿ ಕೊಡ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ. ನಿಜಕ್ಕೂ ಇವತ್ತಿನ ಮಕ್ಕಳ ಜೊತೆಲಿ ಮಾತಾಡಬೇಕಾಗಿರೋದು ತೀರಾ ಅವಶ್ಯಕ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮಧುಮತಿ ಕರ್ಮಡಿ ಮತ್ತೆ ಚನ್ನಬಸಪ್ಪ ಕರ್ಮಡಿಯವರು ಕೂಡ ಸಂದೇಶನ ಕಳಿಸಿ ಧನ್ಯವಾದಗಳು ಎವರ್ಗ್ರೀನ್ ಹಿಟ್ಸ್ಗಾಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ ಕೇಳ್ತಾರಿ. ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ

ಅಂದರೆ 167,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 164,627 ಹಾಗೂ ಶ್ರೀನಿವಾಸಪುರದಲ್ಲಿ 154,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 140,466, ಮಾಲೂರು ಕ್ಷೇತ್ರದಲ್ಲಿ 130,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 119,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ ಶೇಕಡ 17.83 ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 ಮಳೆಯಾಗಿದ್ದು ಶೇಕಡ 49 ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ ಶೇಕಡ 59 ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ ಶೇಕಡ 57, ಚನ್ನಗಿರಿಯಲ್ಲಿ ಶೇಕಡ 56, ದಾವಣಗೆರೆಯಲ್ಲಿ ಶೇಕಡ 48 ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ ಶೇಕಡ 38 ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಮ್ಯೂಸಿಕ್ ಅಲ್ಲಿ ಯಾರಿಸೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಸಮಯ ಸರಿಯಾಗಿ 2:42. ಕನ್ನಡದ ಮಧುರ ಗೀತೆಗಳನ್ನ ಕೇಳುವಂತಹ ಸಮಯ ಇದು ಎಫ್ಎಂ ರೈನ್ಬೋದಲ್ಲಿ.

0: FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾರ್ಸುದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 3 ಗಂಟೆ. ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ, ಸರಿಯಾಗಿ 3:32. ಇನ್ನು ಹೊಂಬೆಸಿಲಲ್ಲಿ ಹೌದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಸಮಯ. ಉತ್ತರಕ್ಕಾಗಿ ನೀವು ರೆಡಿ ಇದ್ದೀರಾ ಅಂತ ಗೊತ್ತಿದೆ. ಸ್ವಲ್ಪ ಸುಲಭ ಮಾಡೋಣ ಪ್ರಶ್ನೆಗಳನ್ನ ಅಂತ ಅನ್ನಿಸ್ತು. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಮಕ್ಕಳು ಸಾಮಾನ್ಯವಾಗಿ ಊಟ ಮಾಡುವಾಗ ತುಂಬಾ ಗಲಾಟೆ ಮಾಡ್ತಾರೆ, ತುಂಬಾ ಅಳ್ತಾರೆ, ತುಂಬಾ ಗೊಳಾಡ್ತಾರೆ, ಊಟ ಮಾಡಕ್ಕಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಈ ಇದೆಲ್ಲ ಮಕ್ಕಳ ವಿಷಯದಲ್ಲಿ ನಮಗೆ ಗೊತ್ತೇ ಇದೆ, ಆದರೆ ಊಟ ಮಾಡುವಾಗ ಆಳುವಂಥ ಪ್ರಾಣಿ ಬಗ್ಗೆ ಕೇಳಿದ್ದೀರಾ? ಹೌದು, ಇದು ಯಾವುದು, ಯಾವ ಪ್ರಾಣಿ ಊಟ ಮಾಡುವಾಗ ಅಳುತ್ತೆ ಅನ್ನೋದನ್ನು ನೀವು ನಮಗೆ ಹೇಳಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ನಿಮ್ಮ ಉತ್ತರಗಳು ಹರಿದು ಬರಲಿ. ಊಟ ಮಾಡುವಾಗ ಅಳೋ ಪ್ರಾಣಿ ಯಾವುದ್ರಿ? ನೀವು ನಿಮ್ಮ ಉತ್ತರಗಳನ್ನು ನಮಗೆ ತಲುಪಿಸಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಸಮಯ 3:40 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಹೌದು, ಅಳುವಂತಹ ಪ್ರಾಣಿ ಯಾವುದು ಅಂತ ನಾನು ಕೇಳಿದ್ದೆ. ಊಟ ಮಾಡುವಾಗ ಅಳುವಂತ ಪ್ರಾಣಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಉತ್ತರನ ಕಳಿಸಿದವರು ಸಾಕಷ್ಟು ಜನ ಇದ್ದಾರೆ. ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲನೆಯವರು ನೇತ್ರಾ ಕೆಂಗೇರಿಯಿಂದ, ಮತ್ತೆ ಸುಧಾಮೂರ್ತಿ ಅವರು, ದಿಲೀಪ್ ಕಲ್ಯಾಣ್ಕರ್ ಅವರು, ಬಾಬಾ ಕಲ್ಯಾಣ್ ಮಲೇಶ್ವರಂ ಇಂದ ಸಿಎನ್ ಲಕ್ಷ್ಮಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಮತ್ತೆ ಸುಜಾತಾ ಕೆ ನಟರಾಜ್, ಹಂಪಿಯಿಂದ ಜಾಫರ್ ಅವರು, ಸಿದ್ಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿ ಎನ್ ಬಸವರಾಜ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮಂಡಿಕಲ್ ಕೃಪಾ, ಮತ್ತೆ ಉಷಾಬಿ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪದ್ಮಶ್ರೀ ಅವರ ಕುಟುಂಬದವರು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ಇಂದ ಪ್ರಕಾಶ್ ಅಕ್ಕಪಡ್ಡಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಪರಿಮಳ ದಾವಣಗೆರೆಯಿಂದ, ಹರೀಶ್ ಮಲ್ಲೇಶ್ವರಂ ಇಂದ, ಮತ್ತೆ ಶಿವಕುಮಾರ್ ಬಸವನಗುಡಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುನಂದ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ರಾಮರತ್ನ ರಾಜರಾಜೇಶ್ವರಿ ನಗರಿಂದ ಚಂದ್ರಕಾಂತ್ ಹವಾಲ್ದಾರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಸುರೇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ. ನೀವೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:41. ನಾನು ಕೇಳಿದ್ದ ಪ್ರಶ್ನೆ, ಊಟ ಮಾಡುವಾಗ ಅಳುವಂತ ಪ್ರಾಣಿಯ ಹೆಸರು ಏನು, ಯಾವ ಪ್ರಾಣಿ ಅದು ಅಂತ ಕೇಳಿದ್ದೆ. ಮೊಸಳೆ ಸರಿಯಾದ ಉತ್ತರ ಆಗಿತ್ತು. ಊಟ ಮಾಡುವಾಗ ಮೊಸಳೆಗೆ ಕಣ್ಣೀರು ಬರುತ್ತಂತೆ. ಸೊ ಇದು ಅಳುವಂತಹ ಪ್ರಾಣಿ ಆಗಿರುತ್ತೆ. ಪ್ರಶ್ನೆ ಸುಲಭವಾಗಿತ್ತು, ಉತ್ತರನೂ ಕೂಡ ಪಟ ಪಟ ಅಂತ ಬಂದ್ಬಿಟ್ಟಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಕೆ ಮುಂಚೆ ಒಂದು ಪುಟ್ಟ ವಿರಾಮ.
1: ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೇ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಮ್ಯೂಸಿಕಲ್ ಇಯರ್ಸ್ ದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇನ್ನು ಎರಡನೇ ಪ್ರಶ್ನೆಯನ್ನ ನಾವು ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಏನು ಅಂದ್ರೆ, ಪಿ ಬಿ ಶ್ರೀನಿವಾಸ್ ಅವರು ಯಾರಿಗೂ ಗೊತ್ತಿಲ್ಲ ಹೇಳಿ, ಅವರು ಅತ್ಯದ್ಭುತ ಹಾಡುಗಾರರು ಅಂತಂತೂ ಎಲ್ರಿಗೂ ಗೊತ್ತು. ಅನೇಕ ಮನಕ್ಕೆ ಮುದ ನೀಡುವಂತಹ ಹಾಡುಗಳನ್ನ ಹಾಡಿದ್ದಾರೆ, ನಮ್ಮ ಮನಸ್ಸನ್ನು ತಣಿಸಿದ್ದಾರೆ. ಕನ್ನಡ ಭಾಷೆ ಸೂರ್ಯ ಚಂದ್ರರು ಇರೋವರೆಗೂ ಪಿ ಬಿ ಶ್ರೀನಿವಾಸ್ ಅವರನ್ನ ನಾವು ಮರೆಯೋ ಹಾಗೆ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ದಾದ್ಮೇಲೆ ಪ್ರಶ್ನೆ ಏನು ಅಂದ್ರೆ, ಅವ್ರ ಬಗ್ಗೆನೇ ಪ್ರಶ್ನೆ ಆಗಿರತ್ತೆ ಅಂತಂತೂ ನಿಜ. ಹೌದು, ನಾನು ಕೇಳ್ತಿರುವ ಪ್ರಶ್ನೆ ಏನು ಅಂದ್ರೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡುಗಾರರು ಹೌದು, ಎಲ್ರಿಗೂ ಗೊತ್ತು. ಅವರು ಅವರೇ ಸಂಸ್ಕೃತದಲ್ಲಿ ಬರೆದು ಹಾಡಿದಂತ ಹಾಡು ಕನ್ನಡದ ಒಂದು ಸಿನಿಮಾದಲ್ಲಿ ಹಾಡಿದ್ರು. ಯಾವುದು? ಅವರೇ ಬರೆದಂತ ಹಾಡು. ಯಾವುದದು? ಹೀಗೆ ಲಿರಿಸಿಸ್ಟ್ ಆಗಿ ಕೂಡ ಕೆಲಸ ಮಾಡಿದಾರ ಅವರು ಅಂತ ಒಂದು ಆಶ್ಚರ್ಯ ನಿಮ್ಗಾಗಬಹುದು. ಹೌದು ಅಂತ ನಾನು ಹೇಳ್ತಾ ಉತ್ತರ ನಿಮ್ಮಿಂದ ನಿರೀಕ್ಷಿಸುತ್ತಾ ನಾನು ಕಾಯ್ತಾ ಇರ್ತೀನಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮೊದಲನೇ ಪ್ರಶ್ನೆ ನಾನು ಕೇಳಿದ್ದೆ, ಯಾವ ಪ್ರಾಣಿ ಕಣ್ಣಲ್ಲಿ ಊಟ ಮಾಡುವಾಗ ನೀರು ಬರುತ್ತೆ ಅಂತ. ಆಯ ತುಂಬ ಸುಲಭ ಅಂದ್ಬಿಟ್ಟು ಎಲ್ಲ ಪಟ್ಪಟ್ ಅಂತ ಉತ್ತರ ಕೊಟ್ಬಿಟ್ರಿ. ಅದು ಎಲ್ಲಿಂದ ಸರ್ಚ್ ಮಾಡಿ ಕೊಟ್ರಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಎರಡನೇ ಪ್ರಶ್ನೆ ಒಂದಿಷ್ಟು ಕಷ್ಟ ಇದೆ ಅಂತಂತೂ ಅನಿಸಿರೋದು ನಿಜ. ಯಾಕಂದರೆ ಸುಮಾರು ಜನದ ಉತ್ತರ ಸ್ವಲ್ಪ ತಪ್ಪಾಗಿ ಕನ್ಫ್ಯೂಷನಲ್ಲಿರೋದ್ರಿಂದ. ಸೊ ನಾನು ಕೇಳಿದ್ದ ಪ್ರಶ್ನೆ, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅಂತ ಯಾರನ್ನ ಕರಿತಾ ಇದ್ರಿ? PB ಶ್ರೀನಿವಾಸ್ ಅವ್ರನ್ನ. ಅವರ ಹಾಡುಗಳು ಎಲ್ರಿಗೂ ಇಡೀ ಕನ್ನಡ ನಾಡಿಗೆ ಮುದುವನ್ನ ನೀಡಿದಂಥದ್ದು. ಅವರು ಸಂಸ್ಕೃತದಲ್ಲಿ ಅವರೇ ರಚಿಸಿ ಹಾಡಿದಂಥ ಹಾಡು ಯಾವುದು ಅಂತ ಕೇಳಿದ್ದೆ. ಇದು ಸ್ವಲ್ಪ ಕಷ್ಟ ಕಂಡ್ರಿ ಅಂತ ಹೇಳಿದ್ದೀರಾ, ಆದರೂ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಹೆಸರನ್ನು ಕಳಿಸಿಲ್ವಲ್ರಿ? ಓಕೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಮಹಾದೇವಿ ಚಂದ್ರಕುಮಾರ್ ಅವರು ಮೊದಲನೇವರಾಗಿ ಉತ್ತರನ ಕೊಟ್ಟಿದ್ದಾರೆ, ಜೊತೆಗೆ ಭಾಗ್ಯ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಶ್ರೀಕಾಂತ್ ಘೋಡ್ಕಿಂಡಿ ಧಾರವಾಡದಿಂದ, ಮತ್ತೆ ಮಂಗಳಾ ಮೈಸೂರಿಂದ, ಜೊತೆಗೆ ಶೋಭಾ SM ಹಾಸನದಿಂದ, ನೇತ್ರ ಕೆಂಗೇರಿಯಿಂದ. ಇದು ಬರೀ ಸರಿಯಾದ ಉತ್ತರ ಕೊಟ್ಟವರ ಲಿಸ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಚಂದ್ರಪ್ಪ ಉತ್ತರಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಜೊತೆಗೆ ಮೀನಾಕ್ಷಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಜೊತೆಗೆ ಇನ್ಯಾರು, ಗಣೇಶ್ ಸಾಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಂಡಿಕಲ್ ಕೃಪಾ, ಮತ್ತೆ NG ಬಸವರಾಜ್ ಅವರು, ಉಷಾಬಿ ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ಶ್ರೀ ವತ್ಸಲ ಮೂರ್ತಿ, ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡವರ ಲಿಸ್ಟು ಕೂಡ ಈ ಪ್ರಶ್ನೆಗೆ ಸ್ವಲ್ಪ ದೊಡ್ಡದಾಗೇ ಇದೆ. ಅವರ ಜೊತೆಗೆ ಹರೀಶ್ ಮಲ್ಲೇಶ್ವರಂಯಿಂದ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿದ್ರ, ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ PB ಶ್ರೀನಿವಾಸ್ ಅವರು ಅದ್ಭುತ ಹಾಡುಗಾರರು ಅಂತ ಎಲ್ರಿಗೂ ಗೊತ್ತಿತ್ತು. ಅವರು ಸಂಸ್ಕೃತದಲ್ಲಿ ಬರೆದ ಹಾಡು ಯಾವುದು, ಯಾವ ಸಿನಿಮಾಗೆ ಅಂತ ಕೇಳಿದ್ದೆ. ಅದು ದಿವ್ಯ ಗಗನ ವನವಾಸಿನಿ, ಭಾಗ್ಯಜ್ಯೋತಿ ಚಿತ್ರದ ಹಾಡಾಗಿತ್ತು. ಸೊ ನಿಮ್ಮೆಲ್ರಿಗೂ ಮುಂದಿನ ಹಾಡಾಗಿ ಅದನ್ನು ಕೇಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಇನ್ನು ಅದಕ್ಕೂ ಮುಂದಿನ ಪ್ರಶ್ನೆ ಕೇಳೋಕ್ಕೆ ಇನ್ನೂ ಬರೀ 7 ನಿಮಿಷಗಳ ಕಾಲ ಮಾತ್ರ ನಮಗೆ ಬಾಕಿ ಇದೆ. ಸೊ 4 ಗಂಟೆಗೆ ನಮ್ಮ ವಿಶೇಷ ಅತಿಥಿ ಈಗಾಗಲೇ ಸ್ಟುಡಿಯೋಗೆ ಬಂದಾಗಿದೆ, ಕೂತಾಗಿದೆ. ನಿಮ್ಮೆಲ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಅವ್ರಿಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಸೊ ಯಾರು ಇವತ್ತಿನ ಅತಿಥಿ ಹೇಳ್ತೀನಿ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಈ ಒಂದು ಆಡಿಯೋ ಬಿಟ್ಟನ್ನು ನಾನು ಇವಾಗ ನಿಮಗೆ ಕೇಳಿಸ್ತಾ ಇದ್ದೀನಿ, ಅದಾದಮೇಲೆ ಪ್ರಶ್ನೆನ ಕೇಳ್ತೀನಿ. ಸೊ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ.

ಸೊ ಇದೊಂದು ಗಜಲ್. ಈ ಗಜಲ್ ಯಾವ ಚಿತ್ರದ್ದು ಅಂತ ನೀವು ನನಗೆ ಹೇಳಬೇಕು. ಈ ಗಜಲ್ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಕನ್ನಡ ಕಾಮನ ಬಿಲ್ಲು 101.3.

0: ಸ್ಪೃಶ ಮಾಂ.
1: ಕಿಂ ಕಾರಣಂ?
0: ಮನ್ಮಾನಸರಸರೋಜಭೃಂಗಾ ಮಹಿತ

ಸಮಯ ಸರಿಯಾಗಿ 3:57. ಓ, ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಉತ್ತರ ಏನು ಅಂತ ಕೇಳಕ್ ಮುಂಚೆ ಸರಿಯಾದ ಉತ್ತರ ಕೊಟ್ಟವರ ಲಿಸ್ಟ್ ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಸೋ ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಬಾಬಾ ಕಲ್ಯಾಣ್, ಮತ್ತೆ ಶ್ರೀಕಾಂತ್ ಗೋಡ್ಕಿಂಡಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅವರು, ವತ್ಸಲ ಮೂರ್ತಿ ವಿಜಯಪುರದಿಂದ, ಮತ್ತೆ ಹರೀಶ್ ಮಲ್ಲೇಶ್ವರಂಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಜಗದೀಶ್ ಹಿರೇಮಠ್ ಅವರ ಉತ್ತರ ಕೂಡ ಸರಿಯಾಗಿದ್ದೆ. ಜೊತೆಗೆ ನಿಮ್ಮ ಸರಿಯಾದ ಉತ್ತರ ಮತ್ತೆ ನಿಮ್ಮ ಹೆಸರು ಇಷ್ಟನ್ನ ಮಾತ್ರ ಕಳ್ಸಿದ್ರೆ ಸಾಕು. ತುಂಬಾ ನೀವು ಎಕ್ಸ್ಪ್ಲನೇಷನ್ಸ್ ನ ಕಳ್ಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಉತ್ತರನ ಓದಕ್ಕೆ ಆಗಲ್ಲ ನಮಗೆ. ಶೋಭಾ ಎಸ್ ಎಂ ಹಾಸನದಿಂದ

ಮತ್ತೆ ಹ್ಯಾಬಿಲ್ ರಾಘವೇಂದ್ರ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಅಂಪಸಾಗರದಿಂದ, ಗಣೇಶ್ ಸಾಗರದಿಂದ, ರಘುನಾರಾಯಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಶಾಂತಾಚಾರ್ ಬಡಿಗೇರ್ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸುಬ್ರಹ್ಮಣ್ಯ ಜಯಂತ್ ಅವರು, ಮಂಜುನಾಥ್ ಜಲವಾದಿ, ಇವರಿಷ್ಟು ಜನ ಸರಿಯಾದ ಉತ್ತರನ ಕೊಟ್ಟವರು. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾನು ಒಂದು ಹಾಡನ್ನ ಕೇಳಿಸಿ, ಈ ಗಜಲ್ ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಐತ್ಬಾರ್. ಐತ್ಬಾರ್ ಚಿತ್ರದ ಈ ಹಾಡು ಗಜಲ್ ಶೈಲಿಯಲ್ಲಿ ಇತ್ತು. ಕೈಸಿ ನಜರ್ ಕೂತೇರಾ ಇಂತಜಾರ್ ಅಂತ ಆಶಾ ಭೋಸ್ಲೆ ಮತ್ತೆ ಹಸನ್ ಕಮಲ್ ಅವರು ಈ ಹಾಡನ್ನ ಹಾಡಿದ್ರು. ಸೊ ಇದು ಇವತ್ತಿನ ಹೊಂಬೆಸಿಲು ಆಗಿತ್ತು. ಮತ್ತೆ 4 ಗಂಟೆಗೆ ಭೇಟಿಯಾಗೋಣ. ನಮ್ಮ ವಿಶೇಷ ಅತಿಥಿಯ ಜೊತೆಯಲ್ಲಿ ಮಾತುಕತೆ ಇರುತ್ತೆ. ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸಮಯ ಸರಿಯಾಗಿ 4:02 ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ಮತ್ತೆ ನಾನು ಮಧು ಚೈತ್ರ. ಬೆಂಗಳೂರು ಯೂತ್ ಅಲ್ಲಿ ಸಾಕಷ್ಟು ಜನಕ್ಕೆ ಈ ಇವತ್ತಿನ ಯುವಜನತೆಗೆ ನನ್ನ ಆಕ್ಟ್ ಮಾಡಬೇಕು, ನಾನು ತುಂಬ ಪ್ರಸಿದ್ಧಿ ಆಗಬೇಕು, ನನಗೆ ತುಂಬ ಕನಸುಗಳಿದೆ ಆಕ್ಟಿಂಗಲ್ಲಿ. ಮತ್ತೆ ಈಗಂತೂ

0: ರೀಲ್ಸ್ ಕಾಲ, ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ವಿಡಿಯೋಸು ಇದನ್ನೆಲ್ಲ ಕಾಣ್ತಾನೆ ಇರ್ತೀವಿ. ಆದರೆ ಬರೀ ರೀಲ್ಸ್ ವಿಡಿಯೋಸ್ ಬರೀ ನಮ್ಮ ಖುಷಿಗೆ, ಒಂದಿಷ್ಟು ಲೈಕ್ಸ್ಗೆ, ಒಂದಿಷ್ಟು ಕಮೆಂಟ್ಸ್ಗೆ ಮಾತ್ರ ಸೀಮಿತ ಆಗಿದ್ರೆ ಸಾಕ? ಹಾಗಿದ್ರೆ ಅದರಿಂದ ಉಪಯೋಗ ಏನು ಬಂತು ಅಂತ ಯೋಚನೆ ಮಾಡ್ತಾರೆ. ಹಾಗಿದ್ರೆ ಅದಕ್ಕೆ ಉಪಯೋಗ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಬೆಳ್ಳಿತೆರೆಯಲ್ಲಿ ಮಿನುಗಬೇಕು, ಕಿರುತೆರೆಯಲ್ಲಿ ಜನಪ್ರಿಯರಾಗಬೇಕು, ಒಬ್ಬ ಯಶಸ್ವಿ ನಟ ಅಥವಾ ನಟಿ ಆಗಬೇಕು ಅಂತ ಕನಸು ಸಾಕಷ್ಟು ಯುವ ಮನಸ್ಸುಗಳಿಗೆ ಇದ್ದೇ ಇರುತ್ತೆ. ಆದರೆ ಈ ನಟನೆಯ ಕ್ಷೇತ್ರಕ್ಕೆ ಹೋಗೋದು ಅಂತ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟದ ಮಾತು. ಪ್ರತಿಭೆ ಮಾತ್ರ ಇದ್ರೆ ಸಾಕ? ತರಬೇತಿ ಎಷ್ಟು ಮುಖ್ಯ, ತರಬೇತಿ ಬೇಕಾ ಬೇಡವಾ, ಆಡಿಷನ್ಗಳಿಗೆ ಹೇಗೆ ಸಿದ್ಧರಾಗಬೇಕು ನಾವು, ರಿಜೆಕ್ಷನ್ ಅನ್ನೋದಿದೆಯಲ್ಲ, ರಿಜೆಕ್ಷನ್ ಕೂಡ ತುಂಬ ದೊಡ್ಡ ಸವಾಲು. ರಿಜೆಕ್ಷನ್ ಒಂದು ಸಲ ರಿಜೆಕ್ಟ್ ಆಗಿದ ತಕ್ಷಣ ಬೇಡ ಅಂತ ಎಲ್ಲ ಬಿಟ್ಟೋಗೋರು ಸಾಕಷ್ಟು ಜನ ಇರ್ತಾರೆ. ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇರೋದ್ರಿಂದ ಆ ಕಾಂಪಿಟೇಷನ್ನ ಎದುರಿಸ್ಬೇಕಾಗಿರೋದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಯ್ದಿರಿಸಿಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ಇವತ್ತು ಬಹುಮುಖ ಪ್ರತಿಭೆಯ ನಟ, ರಂಗಕರ್ಮಿ, ನಿರ್ದೇಶನ ವಿಭಾಗದ ಅನುಭವವನ್ನು ಹೊಂದಿರುವಂತಹ ಯುವ ಕಲಾವಿದ ಮಾರ್ಗದರ್ಶಕರಾದ ಹರೀಶ್ ಭಟ್ ನೀನಾಸಂ ಅವರು ಇದ್ದಾರೆ. ಅವರ ಅನುಭವದ ಮೂಲಕ ನಟನೆಯ ಜಗತ್ತಿನ ಅವಕಾಶಗಳೇನು, ಸವಾಲುಗಳೇನು, ಮತ್ತು ಯಶಸ್ಸಿನ ನಿಜವಾದ ಹಾದಿ ಏನು ಅನ್ನೋದನ್ನು ಅರ್ಥಕೊಳ್ಳೋಣ. ಸೊ ಹರೀಶ್ ಭಟ್ ನೀನಾಸಂ ಅವರೇ, ನಿಮಗೆ ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ.
0: ಸೊ ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ಈ ತರ ನೋಡಿದಾಗ ನಮ್ಗೇನು ಅನ್ಸಲ್ಲ, ಆದ್ರೆ ನಿಮ್ಮ ಪ್ರೊಫೈಲ್ ಅನ್ನ ನೋಡಿದಾಗ, ನಿಮ್ಮ ಡಿಪಿನ ನೋಡಿದಾಗ ಒಂಥರ ಸೀರಿಯಲಿಂದ ಚಾಪು ಸಾಕಷ್ಟು ಎದ್ದು ಕಾಣುತ್ತೆ ಅದರಲ್ಲಿ. ಹರೀಶ್ ಭಟ್ ನೀನಾಸಂ ಅಂದ್ರೆ ಯಾರು ಅಂತ ಜನ ಅನ್ಕೊಂಡಾಗ, ಶನಿ ಸೀರಿಯಲ್ ಅಲ್ಲಿ ರಾಹುವಿನ ಪಾತ್ರಧಾರಿಯಾಗಿ ಸಾಕಷ್ಟು ಯಶಸ್ಸನ್ನ ಗಳಿಸಿ, ಯಶಸ್ಸಿನ ಜೊತೆಗೆ ಸಾಕಷ್ಟು ಕನ್ನಡ ನಾಡಿನಲ್ಲಿ ಕೀರ್ತಿಯನ್ನ ಗಳಿಸಿದವರು ನೀವು ಸರ್, ಹೇಳಿ. ಶನಿ ರಾಹು ಪಾತ್ರದಿಂದಲೇ ಒಂದಿಷ್ಟು ಮಾತುಕತೆಯನ್ನ ಶುರು ಮಾಡೋಣ. ಹೇಗ್ ಬಂತು ಆ ಅವಕಾಶ ನಿಮ್ಗೆ, ಏನೇನೆಲ್ಲ ಇತ್ತು ಸರ್?
1: ಇಲ್ಲ, ಖಂಡಿತವಾಗ್ಲೂ ಹರೀಶ್ ಭಟ್ ನೀನಾಸಂ ಅಂದ ತಕ್ಷಣ ನೀನಾಸಂ ಅನ್ನ ಯಾಕೆ ಸೇರಿಸ್ಕೊಂಡ್ರಿ ಅಂತ ತುಂಬಾ ಜನ ಕೇಳ್ತಾರೆ. ಇದೊಂದು ನಮ್ಮ
0: ಮುಂದಿನ ಪ್ರಶ್ನೆ ಆಗಿತ್ತು, ಆದ್ರೆ ನೀವು
1: ನಾನು ಅಲ್ಲಿಂದ ಶುರು
0: ಮಾಡೋಕೆ.
1: ಸೊ ನೀನಾಸಂ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಾಗುವಂಥದ್ದು ಒಂದು ಹಿನ್ನೆಲೆ ಅಂತಂದ್ರೆ ನಮ್ಗೆ ಒಂದು ಟ್ರೈನಿಂಗ್ ಇರುತ್ತೆ. ಸೊ ಒಂದು ಯಕ್ಷಗಾನ ಇರ್ಬೋದು, ಜನಪದ ಕಲೆ ಇರ್ಬೋದು, ನಾಟ್ಯ ಇರ್ಬೋದು, ಗೀತೆ ಇರ್ಬೋದು, ಇದೆಲ್ಲವನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಂಗದ ಹಿಂದೆ ಏನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು, ಎಲ್ಲವನ್ನ ಒಂದು ಕೋರ್ಸ್ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ 1 ಇಯರ್ ನಮ್ಗೆ ಅಲ್ಲಿ ಕಲಿಸೋದು ಏನಿದೆ ಅದು ನಮ್ಗೆ ಎಲ್ಲ ಪೂರಕವಾಗಿ, ಮತ್ತು ನಮ್ಮ ನಟನಾ ಕ್ಷೇತ್ರ ಇರ್ಬೋದು, ನಿರ್ದೇಶನ ಕ್ಷೇತ್ರ ಇರ್ಬೋದು, ಒಟ್ಟಿನಲ್ಲಿ ಕಲಾಕ್ಷೇತ್ರದಲ್ಲಿ ನಮಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ಒಳ್ಳೆಯ ಅವಕಾಶ ಆ ಕ್ಷೇತ್ರದಲ್ಲಿ ಸಿಗೋಕ್ಕೆ ನಮಗೆ ನೀನಾಸಂ ಕಾರಣ ಆಗಿರೋದ್ರಿಂದಾಗಿ. ಸೊ ನಮಗೆ ನೀನಾಸಂ ಅನ್ನೋದು ಒಂದು ನಮ್ಮ ಒಂದು ಪದವಿ ಇದ್ದ ಹಾಗೆ. ಸೊ ಅದಕ್ಕಾಗಿ ಅದನ್ನು ಇಟ್ಕೊಂಡಿದ್ದು. ಮುಖ್ಯವಾಗಿ ನಾನು ತೆರೆಯ ಮುಂದೆಗಿಂತ ಹಿಂದೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಥಿಯೇಟರ್ ಇರ್ಬೋದು, ಆಮೇಲೆ ಡೈರೆಕ್ಷನ್ ವಿಭಾಗ ಇರ್ಬೋದು,
0: ಹಾಗೆಯೇ
1: ಹೌದು ಬಂದವನು. ಸೊ ಮೊದಲನೇದಾಗಿ ನಾನು ಮಕ್ಕಳಿದ್ದು ಎಳೆಯರು ನಾವು ಗೆಳೆಯರು ಅಂತ ಸಿನಿಮಾ ಮಾಡಿದೆ. ಅದಕ್ಕೂ ಮೊದಲು ಮಕ್ಕಳ ಪ್ರೋಗ್ರಾಮು ಆ್ಯಂಡ್ ಡ್ರಾಮಾ ಜೂನಿಯರ್ ಅಂತ ಝೀ ಕನ್ನಡದಲ್ಲಿ ಬರ್ತಾ ಇತ್ತು, ಅದನ್ನು ಮಾಡಿದೆ. ಸೊ ಏನು ಈ ಪ್ರೋಗ್ರಾಮ್ ಮಾಡಿದಾಗ ತೆರೆಯ ಹಿಂದಿನ ಏನೇನು ತಯಾರಿಗಳಿದೆ, ಹಾಗೆ ಒಬ್ಬ ನಟ ಹೇಗಿರಬೇಕು, ಅವನಿಗೆ ತೆರೆಯ ಹಿಂದೂ ಅವನಿಗೆ ಒಂದು ಮಾಹಿತಿ ಇದ್ದಾಗ, ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಗ ತೆರೆಯ ಮುಂದೆ ಅವನು ಏನೇನು ಮಾಡಬಹುದು, ಆಮೇಲೆ ಅದು ಏನು ಅವನಿಗೆ ಪ್ಲಸ್ ಪಾಯಿಂಟಾಗಿ ಕಾಣಿಸುತ್ತೆ, ಅದೆಲ್ಲ ನನಗೆ ಗೊತ್ತಾಗಿದ್ದೆ ಆ ಒಂದು ಟ್ರೈನಿಂಗ್ ಇದರಲ್ಲಿ ನಾನು ಮೆಂಟರಾಗಿ ವರ್ಕ್ ಮಾಡಿದಾಗ, ತುಂಬ ಮಕ್ಕಳಿಗೆ ನಾನು ಮೆಂಟರಾಗಿ ವರ್ಕ್ ಮಾಡಿದಾಗ. ಸೊ ಅದು ಮಾಡ್ತಾ ಮಾಡ್ತಾನೆ ನನಗೇನಾಯಿತು, ಈ ಶನಿ ಸೀರಿಯಲಲ್ಲಿ ನನಗೆ ಒಂದು ರಾಹು ಪಾತ್ರ ಅನ್ನೋದು ಆಡಿಷನ್ಗೆ ಹೋದೆ ನಾನು ಕಲರ್ಸ್ ಕನ್ನಡಗೆ. ಮುಖ್ಯವಾಗಿ ಆಡಿಷನಲ್ಲಿ ಏನಾಯಿತು ನನಗೆ, ಅದೊಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರು ಅಂತ ಹೇಳಿ ಕನ್ಸಿಡರ್ ಆಯಿತು. ಸೊ ಆ ರಾಹುವಿನ ಪಾತ್ರದ ವಿಚಿತ್ರವಾದ ಲಕ್ಷಣಗಳೇನು, ಆ ಪಾತ್ರ ಹೇಗಿರಬಹುದು ಅನ್ನೋದನ್ನೆಲ್ಲ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಅದೇ ಪ್ರಕಾರವಾಗಿ ನಾನು ಅಲ್ಲಿ ಆಡಿಷನಲ್ಲಿ ಮಾಡಿದಾಗ ಅವರೆಲ್ಲರಿಗೂ ಇಂಪ್ರೆಸ್ ಆಯಿತು ಈ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥ ರೀತಿ, ಮತ್ತು ನಾನು ತೋರಿಸಿರುವಂಥ ಆ್ಯಕ್ಟಿಂಗು ಅವರಿಗೂ ಕೂಡ ಇಂಪ್ರೆಸ್ ಆಯಿತು. ಏನು ರೀಸನ್ನಪ್ಪ ಅಂತಂದರೆ ಅದರಲ್ಲೂ ಏನೋ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರಿಕೇಚರ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲು ಈಗ ಒಬ್ಬ ಖಳನಟನಲ್ಲಿ ವಿಚಿತ್ರ ವಿಚಿತ್ರವಾದ ಮ್ಯಾನರಿಸಮ್ ತೋರಿಸ್ಬೋದು, ಅಂದರೆ ಆ ಕ್ಯಾರಿಕೇಚರಲ್ಲಿರ್ಬೋದು, ಅವನ ಆ್ಯಕ್ಟಿಂಗಲ್ಲಿರ್ಬೋದು, ಡೈಲಾಗ್ಸಲ್ಲಿರ್ಬೋದು, ನಗು ಇರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಇದೆಲ್ಲ ನಾವು ಡಿಫ್ರೆಂಟ್ ಆಗಿ ತೋರಿಸ್ಬೋದು. ಆ ಒಂದು ಪಾಸಿಬಿಲಿಟೀಸ್ ಇರುವಂಥದ್ದೇ ಖಳನಟನಾಗಿ ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು, ಕಳನಟ ಇರ್ಬೋದು, ಅದರಲ್ಲಿ ಆ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನೇ ನಾನು ಕಂಡುಕೊಂಡು ಅಲ್ಲಿ ಆ್ಯಕ್ಟ್ ಮಾಡಿದ್ದಾಯಿತು. ಅದರಿಂದಾಗಿ ನನಗೆ ಒಂದು ಒಳ್ಳೆ ಪಾತ್ರ ಒಂದು ಗಿಟ್ಟಿಸ್ಕೊಳ್ಳೋಕ್ಕಾಯಿತು. ಅದಾದಮೇಲೂ ಕೂಡ ಆ ಪಾತ್ರಕ್ಕಾಗಿ ತಯಾರಿ ನಡೆದು ಒಳ್ಳೆ ರೀತಿಯಲ್ಲಿ ಅದನ್ನು ನಾನು ತೆರೆ ಮೇಲೆ ತೋರಿಸೋದಕ್ಕಾಯಿತು. ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸೋದಕ್ಕೆ ನನಗೆ ಸಾಧ್ಯ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಓಕೆ, ನೀವು ಇವಾಗ ಮಾತಾಡ್ತಾ ಹೇಳ್ತಾ ಇದ್ರಿ ಸ್ಟಡಿ ಮಾಡಿದೆ ಆ ಪಾತ್ರದ ಬಗ್ಗೆ ಸ್ಟಡಿ ಮಾಡಿದೆ ಅಂತ. ನಾವು ಇವತ್ತಿನ ಯೂತ್ಗೆ ಹೇಳೋದಾದ್ರೆ ಸ್ಟಡಿ ಮಾಡೋದೆ ಅಂದರೆ ಏನು ಅವ್ರ ಪ್ರಕಾರ ಅಂದರೆ ಗೂಗಲಲ್ಲಿ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡಿ ಅಥವಾ ಒಂದಿಷ್ಟು ವಿಡಿಯೋಗಳನ್ನು ನೋಡೋದು. ಸ್ಟಡಿ ಅಂದರೆ ನಿಜವಾಗ್ಲೂ ಇಷ್ಟೇನಾ ಅಥವಾ ಆ್ಯಕ್ಚುಲಿ ಸ್ಟಡಿ ಮಾಡೋದು ಒಂದು ಪಾತ್ರದ ಬಗ್ಗೆ ನಾವು ಏನನ್ಕೊಳ್ತೀವಿ ಅಂದರೆ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ ಅಂದರೆ ಓದೋದು ಬರೆಯೋದು ಅಥವಾ ಮಕ್ಕಳಿಗೆ ಓದಿಸೋದು ಬರೆಯೋದು ಇದೇ ಸ್ಟಡಿ ಅಂತ ಅಂದ್ಕೊಳ್ತೀವಿ. ಒಂದು ಪಾತ್ರದ ಬಗ್ಗೆ ಕೂಡ ಸ್ಟಡಿ ಮಾಡಿ ಮಾಡಬೇಕು ಅಂದರೆ ಸ್ಟಡಿ ಅಂದರೆ ಏನು, ಪಾತ್ರದ ಬಗ್ಗೆ ಸ್ಟಡಿ ಮಾಡೋದು ಅಂದರೆ ಏನು, ಹೇಗೆಲ್ಲ ತಯಾರಿ ಮಾಡ್ಕೊಳ್ತೀರಾ?
1: ಖಂಡಿತ. ಇವತ್ತಿನ ಯೂತ್ಸಲ್ಲಿ ಇರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ನಾನು ರೀಲ್ಸ್ ಮಾಡ್ತೀನಿ, ಆಮೇಲೆ ನಾನು ತುಂಬ ಜಿಮ್ಗೆ ಎಲ್ಲ ಕಡೆ ಹೋಗಿ ನನ್ನ ಔಟ್ಲುಕ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಾನು ಪ್ರಿಪೇರ್ ಮಾಡಿಬಿಟ್ಟು ಕಾಣಿಸ್ಕೋತೀನಿ, ನಾನೊಂದಿಷ್ಟು ಫೋಟೋಶೂಟ್ ಮಾಡ್ತೀನಿ. ಸೊ ಅಲ್ಲಿಗೆ ನಾನೊಬ್ಬ ಒಳ್ಳೆ ಕಲಾವಿದ ಆ್ಯಕ್ಟ್ರು ಅಂತ ಹೇಳಿ ನಾನು ಪೋರ್ಟ್ರೇಟ್ ಮಾಡ್ಕೋಬಹುದು ಅಂತ ಅವರವರಾಗೇ ತಿಳ್ಕೊಂಡಿರ್ತಾರೆ. ಆದರೆ ಒಬ್ಬ ಕಲಾವಿದ ಆಗಬೇಕು, ಒಬ್ಬ ಒಳ್ಳೆ ನಟನಾಗಿ ಕಾಣಿಸ್ಕೋಬೇಕು ಅಂತಂದರೆ ಅವನು ಮಾಡುವಂಥ ಪಾತ್ರದ ನಿರ್ವಹಣೆ, ಅವನು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೋದು, ಹೀರೋ ಆಗಿ ಮಾಡ್ಬೋದು, ವಿಲನ್ ಆಗಿ ಮಾಡ್ಬೋದು, ಯಾವುದೇ ಸೈಡ್ ಆ್ಯಕ್ಟ್ರ್ ಅಂದರೆ ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡ್ಬೋದು, ಪೋಷಕ ನಟನಾಗಿರ್ಬೋದು, ಏನೇ ಇರ್ಬೋದು, ಅವನು ಯಾವ ಪಾತ್ರವನ್ನು ಗಿಟ್ಟಿಸ್ಕೋತಾನೆ ಅಥವಾ ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ ಆ ಪಾತ್ರಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಔಚಿತ್ಯವನ್ನು ಅವನು ಕೊಡಬೇಕು ಅಂತಂದರೆ ಅದರ ಇದು ಮಾಡಲೇಬೇಕು, ಹಿನ್ನೆಲೆಯನ್ನು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ತರಕಾರಿ ಮಾರ್ಕೆಟಲ್ಲಿ ಒಬ್ಬ ಮಾರಾಟ ಏನೋ ತರಕಾರಿಯನ್ನು ಮಾರಾಟ ಮಾಡುವಂಥ ಒಬ್ಬ ಪಾತ್ರವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ನಾನು ತರಕಾರಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಜನರದ್ದು ನಾನು ತರಕಾರಿ ಮಾರುವಂಥವರ ಅವರ ಹಾವ ಭಾವ ಮುಖಲಕ್ಷಣಗಳಿರ್ಬೋದು, ಅವರು ಗ್ರಾಹಕರನ್ನು ಹೇಗೆ ಆಕರ್ಷಣೆ ಮಾಡ್ತಾರೆ, ಅವ್ರು ಕರೆಯೋ ರೀತಿ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಅಂದರೆ ನೋಡಿ, ಅಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಒಂದು 100 ಅಂಗಡಿ ಇದೆ ಅಂದರೆ ನನಗೆ 100 ಕ್ಯಾರೆಕ್ಟರ್ ಸಿಕ್ತು. ಅದೇ ನಾನು ಇನ್ನೊಂದು ಬೇರೆ ತರಕಾರಿ ಮಾರ್ಕೆಟಿಗೆ ಹೋದೆ ಅಂದರೆ ಅಲ್ಲೊಂದು 100 ಕ್ಯಾರೆಕ್ಟ್ರು. ಈ ಎಲ್ಲ 100 ಕ್ಯಾರೆಕ್ಟ್ರು 200 ಕ್ಯಾರೆಕ್ಟ್ರಲ್ಲಿ ನಾನೇನು ಮಾಡ್ತೀನಿ, ಒಂದು ಯುನಿಕ್ ಆಗಿರೋ ಕ್ಯಾರೆಕ್ಟ್ರನ್ನು ನಾನು ಕ್ಯಾಚ್ ಮಾಡ್ತೀನಿ, ತಗೋತೀನಿ. ಸೊ ಅದೇನಾಗುತ್ತೆ, ಜನರಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಕ್ಯಾರೆಕ್ಟ್ರು. ಸೊ ಅವ್ರು ಕರೆಯೋ ರೀತಿ ಇರ್ಬೋದು, ಅವನು ಕೂಗುವಂಥ ರೀತಿ ಇರ್ಬೋದು, ಅದೆಲ್ಲವೂ ಕೂಡ ಪ್ರೇಕ್ಷಕನಿಗೇನಾಗುತ್ತೆ, ಓ ಏನೋ ವಿಶೇಷವಾಗಿದೆ, ಆಮೇಲೆ ಅವರು ಎಲ್ಲೋ ಒಂದ್ಸರಿ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾದಾಗ ಏನಾಗುತ್ತೆ, ಆ ಕ್ಯಾರೆಕ್ಟ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡೋಕ್ಕಾಗತ್ತೆ. ನಾವು ಅವನು ಮಾತಾಡೋ ರೀತಿ, ಹಾವ ಭಾವ, ಮತ್ತು ಅವನ ಭಾಷೆ ನೋಡಿ, ಅವ್ರ ಭಾಷೆಗಳು ಹೇಗಿರುತ್ತೆ ಅಂದರೆ ತುಂಬ ಅವರ ಹಳ್ಳಿಯ ಸೊಗಡಿನ ಭಾಷೆಗಳಿರುತ್ತೆ ಅವ್ರ ಭಾಷೆಯಲ್ಲಿ. ಅಂದರೆ ತುಂಬ ಸಾಹಿತ್ಯದ ಪದಗಳಿರಲ್ಲ, ಆಮೇಲೆ ದೊಡ್ಡದಾಗಿ ಅವರಿಗೆ ಮೈಕೇನು ಬೇಕಾಗಲ್ಲ, ಅವರು ಗಂಟಲೆ ಅಷ್ಟು ದೊಡ್ಡದಾಗಿರುತ್ತೆ, ಅವ್ರ ಗಂಟ್ಲಿಂದನೇ ಕರೀತಾರೆ, ಮತ್ತೆ ಅಟ್ರಾಕ್ಟ್ ಆಗೋ ಥರದಲ್ಲಿ ಕರೀತಾ ಇರ್ತಾರೆ, ಸುಮ್ ಸುಮ್ಮನೆ ಕರಿಯಲ್ಲ. ಅವರು ಹಾಕೊಂಡಿರೋ ತರಕಾರಿಯಲ್ಲಿ ನೋಡಿ ಇದು ತುಂಬ ಫ್ರೆಶ್ ತರಕಾರಿ ಅಥವಾ ಅಲ್ಲಿಂದ ಬಂದಿದೆ ಇಲ್ಲಿಂದ ಬಂದಿದೆ ಈ ಊರು ತುಂಬ ಚೆನ್ನಾಗಿರೋ ಈ ಊರಿಂದ ಬಂದಿದೆ ಅಂತ ಹೇಳಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಅವನೇನು ಗ್ರಾಹಕರನ್ನು ಕರೀತಾರೆ. ಸೊ ಇದೆಲ್ಲ ಲಕ್ಷಣಗಳನ್ನು ನಾವು ಸ್ಟಡಿ ಮಾಡಿದಾಗ ತಿಳ್ಕೊಂಡಾಗ ಆ ಒಂದು ಚಿಕ್ಕ ಕ್ಯಾರೆಕ್ಟ್ರನ್ನು ನಾನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಆಡಿಯನ್ಸ್ ಎದುರುಗಡೆ. ಆಗ ಏನಾಗುತ್ತೆ, ಆಡಿಯನ್ಸು ಇವರು ನಿಜವಾಗಿಯೂ ಓ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರಾಟ ಮಾಡುವಂತಹ ವ್ಯಕ್ತಿ ಆಗಿದ್ದಾನೇನೋ ಅನ್ನೋಷ್ಟು ಅವರು ನಮ್ಮ ಪಾತ್ರವನ್ನು ಅವರೊಳಗಡೆ ತಗೊಳ್ತಾರೆ. ಸೊ ಈ ಒಂದು ಕ್ಯಾರೆಕ್ಟ್ರು ಎಲ್ಲ ಪಾತ್ರದ ನಿರ್ವಹಣೆಯಲ್ಲೂ ಬೇಕು. ಬರೇ ಇದೊಂದೇ ಅಲ್ಲ, ಯಾವುದೋ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ಬೋದು, ಒಬ್ಬ ಸಾಹುಕಾರ ವಿಲನ್ನು ಒಬ್ಬ ಅಥವಾ ಇನ್ನೊಬ್ಬ ಮಂತ್ರವಾದಿ ಮಾಡ್ಬೋದು, ಅಥವಾ ನಾನು ಒಬ್ಬ ಕಾಮಿಡಿ ಹೀರೋ.
0: ನನಗೊಂದು ಕ್ಯೂರಿಯಾಸಿಟಿ, ರಾಹು ಪಾತ್ರ ಅಂತಂದಾಗ ಅಲ್ಲಿ ಸ್ಟಡಿ ಮಾಡೋಕೆ ಅಂದ್ರೆ ಈ ತರ ಯಾವುದು ಪ್ರಾಕ್ಟಿಕಲ್ ಆಗಿ ನಮಗೆ ಸಿಗಲ್ಲ, ಹೇಗೆ ಅದನ್ನ ಸ್ಟಡಿ ಮಾಡಿದ್ರೆ?
1: ಒಂದು ಈಗ ರಾಹು ಪಾತ್ರ ಅಂದ ತಕ್ಷಣ ಈ ರಾಹು ಕ್ಯಾರೆಕ್ಟರ್ ಬಂದದ್ದು ನವಗ್ರಹದಲ್ಲಿ ಒಂದು ಗ್ರಹ ಬರುತ್ತೆ ರಾಹು ಪಾತ್ರ. ಈಗ ನಾವು ಪುರಾಣದ ಕಥೆಗಳನ್ನ ಮೈಥೋ ಕಥೆಗಳನ್ನ ಸ್ಟಡಿ ಮಾಡ್ತೋ ಅಂತಂದ್ರೆ ರಾಹು ಒಬ್ಬ ಅವನು ಕಳನಾಗಿರತಕ್ಕಂತಹ ವ್ಯಕ್ತಿ, ಅವನ ರಾಕ್ಷಸ ಭಾವದವನು. ಆ ರಾಕ್ಷಸ ಆಗಿದ್ದವನು ತಾನು ದೇವತ್ವವನ್ನು ಪಡ್ಕೋಬೇಕು ಅಂತೇಳಿ ಅವನು ಚಂದ್ರನ ರೀತಿಯಲ್ಲೆಲ್ಲ ಅವನ ಪಾತ್ರವನ್ನು ಬದಲಾವಣೆ ಮಾಡಿಕೊಂಡು ಏನು ದೇವತೆಗಳಿಗೆಲ್ಲ ಅಮೃತ ಬಡಿಸುವಾಗ ಬಂದು ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಹೇಗೆ ಅಂದ್ರೆ ಹೇಗಾದ್ರೂ ಮಾಡಿ ನನ್ನ ದೇವತ್ವ ಪಡ್ಕೋಬೇಕು ಅಂತಂದ್ರೆ ಕುಟಿಲತೆ ಇದೆ. ಅವನಲ್ಲಿ ಖಳತ್ವ ಇದೆ. ಆ ಏನೇ

0: ಏನಿದೆ ಅವನಲ್ಲಿ ಆ ಒಂದು ಗುಣಗಳು, ಅವನ ಪರ್ಸನಾಲಿಟಿಗಳನ್ನು ಸ್ಟಡಿ ಮಾಡಬೇಕು ಮೇಜರ್ ಆಗಿ. ಆಮೇಲೆ ಅವನು ಯಾವ ಹಿನ್ನೆಲೆಯವನು, ಸೊ ಅವನು ದೇವತೆಗಳ ಹಿನ್ನೆಲೆಯವನಲ್ಲ, ರಾಕ್ಷಸರ ಹಿನ್ನೆಲೆಯವನು. ಆಮೇಲೆ ನೋಡಿ, ಅವನು ಎಲ್ಲ ಕಳ್ಳತನದಲ್ಲಿ ಹೋಗಿ ಹೋಗಿ ಹೋಗಿ ಮಾಡ್ತಾನಲ್ಲ, ಅದೆಲ್ಲವನ್ನು ಕದ್ದು ಕದ್ದು ಕೇಳಿಸ್ಕೊತಾ ಇರ್ತಾನೆ, ಕಳ್ಳತನದಲ್ಲಿ ಮಾಡ್ತಾ ಇರ್ತಾನೆ. ಅವನಲ್ಲಿ ಏನಿರುತ್ತೆ, ಅವನು ಕನ್ನಿಂಗ್ ಆಗಿರತಕ್ಕಂಥ ಮೆಂಟಾಲಿಟಿ ಇರುತ್ತೆ, ತುಂಬ ನ್ಯಾರೋ ಮೈಂಡೆಡ್. ಆಮೇಲೆ ಸೆಲ್ಫಿಶ್ ಅವನಿಗೆ ಇರುವಂತದ್ದು ಮೈಂಡ್.
1: ಇದಕ್ಕೆಲ್ಲ ನೀವು ಹೆಂಗೆ ಆ ಪುರಾಣಗಳನ್ನ ಓದಿದ್ರ?
0: ಖಂಡಿತ. ಅಂದ್ರೆ ಅವನ ಬಗ್ಗೆ ಇರುವಂತಹ ಕಥೆಗಳಿರ್ಬೋದು. ಈಗ ರಾಹು ಅಂತ ಹೇಳಿ ಹೇಗಾದ, ಮೊದಲು ಏನಿದ್ದ, ಸ್ವರಭಾನು ಅಂತ ಇದ್ದ, ಸ್ವರಭಾನು ಅಂತ ಇದ್ದವನು ರಾಹು ಆದ, ರಾಹು ಆದ್ಮೇಲೆ ರುಂಡ ಬೇರೆ ಮುಂಡ ಬೇರೆ ಆಯ್ತು, ರಾಹು ಕೇತು, ಒಂದೇ ಸ್ವರಭಾನು ಇದ್ದವನೇ ರಾಹು ಕೇತು ಅಂತ ಹೇಳಿ ಎರಡು ಕ್ಯಾರೆಕ್ಟರ್ ಆಗಿ ಬದಲಾಯಿತು. ಸೊ ನಾವು ಮುಂಡ ಭಾಗವನ್ನ ಕೇತು ಅಂತ ಕರೆದ್ರೆ, ನಾವು ರುಂಡ ಭಾಗವನ್ನ ರಾಹು ಅಂತ ಕರೆದ್ವಿ ತಲೆ ಭಾಗವನ್ನ. ಸೊ ಇದೆಲ್ಲವನ್ನ ಸ್ಟಡಿ ಮಾಡಿ ಅದನ್ನ ಇದ್ ಮಾಡಿದಾಗ ಅವನ ಕ್ಯಾರೆಕ್ಟರ್ ಏನೇನಿದೆ ಅನ್ನೋದು ಸಿಗ್ತಾ ಹೋಯ್ತು. ಸೊ ಇದೇ ನಮ್ಗೆ ಯಾವ ಮೈಥೋ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಹಿಸ್ಟಾರಿಕಲ್ ಇರ್ಬೋದು, ಅಥವಾ ಪ್ರೆಸೆಂಟ್ ಇರುವಂತಹ ಯಾವುದೇ ಒಂದು ಸಾಮಾಜಿಕ ಕ್ಯಾರೆಕ್ಟರ್ ಇರ್ಬೋದು, ನಾವು ಸ್ಟಡಿ ಮಾಡಿದಾಗಲೇ ಆ ಒಂದು ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ.
1: ಓಕೆ ಓಕೆ. ಸೊ ಇನ್ನೊಂದಷ್ಟು ಮಾತುಕತೆ ಮುಂದುವರ್ಸೋಣ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನೀನಾ ಸಂ ಹರೀಶ್ ಭಟ್ ಅವರು ನಮ್ಮ ಜೊತೆಲಿದ್ದಾರೆ. ನಿಮ್ಮದು ಏನಾದರೂ ಇವರಿಗೆ ಪ್ರಶ್ನೆಗಳಿದ್ದಲ್ಲಿ ಖಂಡಿತ ನಮಗೆ ತಲುಪಿಸಿ. ನಿಮ್ಮ ಪ್ರಶ್ನೆಗಳು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಖಂಡಿತ ನಿಮ್ಮ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಹರೀಶ್ ಭಟ್ ನೀನಾಸಂ ಅವರು ಇವತ್ತಿನ ಬೆಂಗಳೂರು ಯೂತ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಒಂದಿಷ್ಟು ನಟನೆ ಮಾಡ್ತೀವಿ ಅಂದಿದ ತಕ್ಷಣ ಸ್ಕ್ರೀನ್ ಮೇಲೆ ಬರ್ತೀವಿ, ಮಿಂಚ್ತೀವಿ, ನನ್ನ ಮಗ ಅಥವಾ ಮಗಳು ಈ ಸ್ಕ್ರೀನ್ ಮೇಲೆ ಬಂದು ಮಿಂಚಬೇಕು ಅನ್ನೋದಷ್ಟೇ ತಲೆಯಲ್ಲಿರುತ್ತೆ. ಆದರೆ ನಟನೆಯಿಂದ ಇರುವಂತಹ ಉಪಯೋಗಗಳು ಏನೇನು, ಹೇಗೆಲ್ಲ ಮಾಡಬಹುದು, ಒಂದು ಮೆಂಟರಿಂಗ್ ಮಾಡೋದನ್ನೋದು ಎಷ್ಟು ಕಷ್ಟ ಇದೆ, ಆ ಮೆಂಟರಿಂಗ್ ಯಾಕೆ ಬೇಕು ಅಂತೆಲ್ಲನೂ ನೀವು ಹೇಳ್ತಿದ್ರಿ. ಸಾಕಷ್ಟು ಜನ ಮಕ್ಕಳಿಗೆ ಮೆಂಟರಿಂಗ್ ಮಾಡಿದ್ದೀನಿ ಅಂತ ನಾವು ಅವಾಗಲೇ ಆಫೇರಲ್ಲೂ ಮಾತಾಡಿದ್ವಿ, ಆನೇರಲ್ಲೂ ಮಾತಾಡಿದ್ವಿ. ಇವತ್ತಿನ ಯೂತ್ಗೆ ಬರೀ ರೀಲ್ಸ್ ಅನ್ನೋದು ಮಾತ್ರ ಬೇಕು ಅಂತ. ಮೆಂಟರಿಂಗ್ ಮಾಡುವಾಗ ಅದರ ಅನುಭವ ಹೇಗಾಗಿದೆ ಸರ್? ಮಕ್ಕಳು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ? ಮಕ್ಕಳು ಅಂದರೆ ಮಕ್ಕಳು, ಯೂತ್, ಎಲ್ಲರನ್ನೂ ಮೆಂಟರ್ ಮಾಡಿದ್ದೀರಾ ನೀವು, ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ?
1: ಖಂಡಿತ, ಮಕ್ಕಳಲ್ಲಿ ಈಗ ನಾವು ಒಂದು ಥಿಯೇಟ್ರಿಕಲ್ ಆ್ಯಕ್ಟಿವಿಟೀಸನ್ನು ತೊಗೊಂಡು ಬಂದ್ವಿ ಅಂತಂದರೆ, ಈಗ ನಾನು ಟೀಚರ್ ಟೀಚಿಂಗನ್ನು ಮಾಡಿದ್ದೀನಿ, ಟೀಚ್ ಮಾಡಿದ್ದೀನಿ, ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಸೊ ಅವರಿಗೆ ಅವ್ರ ಸಿಲೆಬಸ್ಸನ್ನು ನಾವು ಒಂದು ಎನ್ಯಾಕ್ಟ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರನೇ ನಾವು ಎನ್ಯಾಕ್ಟ್ ಮಾಡಿಸಿದಾಗ ಅವರಿಗೆ ಆ ಒಂದು ಭಾಷೆ ಇರ್ಬೋದು, ಫಾರ್ ಎಕ್ಸಾಂಪಲ್ಲು ಹಿಂದಿ, ಇಂಗ್ಲೀಷು, ಸಂಸ್ಕೃತ, ಯಾವುದೇ ಭಾಷೆ ಇದ್ದರೂ ಕೂಡ ಆ ಭಾಷೆಯನ್ನು ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಭಾಷಾ ಸ್ಪಷ್ಟತೆ ಬರುತ್ತೆ ಅವರಿಗೆ. ಅಂದರೆ ನಾವು ಅವ್ರ ಹತ್ರ ಏನು ಎನ್ಯಾಕ್ಟ್ ಮಾಡಿಸ್ಬೇಕಿದ್ರೆ ಈ ವರ್ಡ್ ವರ್ಡ್ ಬೈ ವರ್ಡ್ ನಾವು ಅವ್ರ ಹತ್ರ ವರ್ಕ್ ಮಾಡಿಸ್ತೀವಿ, ಸ್ಪಷ್ಟತೆ ಬರುತ್ತೆ. ಆ ವರ್ಕ್ ಮಾಡಿಸಿದಾಗ ಏನಾಗುತ್ತೆ, ಅವರು ಅದನ್ನು ಸ್ಪೆಲ್ ಮಾಡುವಂಥದ್ದು ಅಂದರೆ ಅದನ್ನು ಹೇಳುವಂಥದ್ದು ಏನಿದೆ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಭಾಷೆ ಇದ್ರು. ಒಂದು, ಎರಡು, ಆ ಲೈನ್ಗಳನ್ನು ಅರ್ಥ ಮಾಡ್ಕೋತಾರೆ. ಅಂದರೆ ಈಗ ನಾವೇನು ಮಾಡ್ತೀವಿ, ಪುಸ್ತಕದಲ್ಲಿ ಓದಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತೀವಿ, ಅದು ಏನು ಬೇಕೋ ಅಷ್ಟೇ, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಓದಿ ಎಕ್ಸಾಮ್ ಬರಿತೀವಿ, ಮುಗ್ದೋಯ್ತು. ಆದರೆ ಇಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದು ಲೈನ್ ಬೈ ಲೈನ್ ಏನು ಹೇಳಕ್ಕೆ ಹೊರಟಿದೆ ಅಂದರೆ ಸಬ್ ಟೆಕ್ಸ್ಟ್ ಏನು. ಫಾರ್ ಎಕ್ಸಾಂಪಲ್, ಒಂದು ಟೆಕ್ಸ್ಟ್ ಇದೆ, ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ನೋ ಟೆಕ್ಸ್ಟ್ ಇದೆ. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ನಾನು ಇವತ್ತೇನಾದರೂ ಮನೆಗೆ ಹೋಗಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಮನೆಗೆ ಹೋಗಿ ಬುಕ್ ತೊಗೊಂಡು ಬರಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ರಜೆಗೇನಾದರೂ ಮನೆಗೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಏನೋ ಫಂಕ್ಷನ್ನು ಅಂತ ಮನೆಗೆ ಹೋಗ್ತಾ ಇದ್ದೀನೋ, ಈ ಥರ ಸಬ್ ಟೆಕ್ಸ್ಟು ತುಂಬ ಇರುತ್ತೆ,
0: ಒಂದು ಕ್ಲಾರಿಟಿ ಬೇಕು.
1: ಹಾಂ, ಈಗ ನಾನು ಏನು ಹೇಳ್ತೀನಿ, ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಲೈನನ್ನೇ ಆ ಸಬ್ ಟೆಕ್ಸ್ಟ್ನಲ್ಲಿ ಇಟ್ಕೊಂಡು ನಾನು ಅದು ಬೇರೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನೇನೋ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ ಮನೆಗೆ ಅಂದರೆ, ಏ ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಲ್ಲಿ ಹೇಳ್ಬೋದು. ಆಮೇಲೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಏನೋ ಹಾಸ್ಟೆಲೆಲ್ಲ ಎಲ್ಲೋ ಬೇರೆ ಕಡೆ ಇದ್ದಾನೆ, ಏ ನಾನು ಮನೆಗೆ ಹೋಗ್ತಾ ಇದ್ದೀನ ಅಂದರೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ ತೋರಿಸೋದನ್ನ ವಾಯ್ಸ್ ಮಾಡ್ಯುಲೇಷನ್. ಅದು ಎಲ್ಲಿಂದ ತೋರಿಸತ್ತೆ? ಸಬ್ ಟೆಕ್ಸ್ಟ್. ಸೊ ಈ ಟೆಕ್ಸ್ಟ್ ಅಲ್ಲದೆ ಸಬ್ ಟೆಕ್ಸ್ಟನ್ನು ಹೇಗೆ ಅವನು ಪ್ರಿಪೇರ್ ಮಾಡಬೇಕು, ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಅವನು ಕಲ್ತ್ಕೋತಾ ಹೋಗ್ತಾನೆ. ಅವಾಗೇನಾಗುತ್ತೆ, ಒಂದು ಲೈನ್ ಅಷ್ಟೇ ಅಲ್ಲ, ಲೈನ್ ಜೊತೆಗೆ ಅದರಲ್ಲಿರುವಂಥ ವಿವರಣೆಗಳೆಲ್ಲ ಅವನಿಗೆ ಸಿಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಅವನಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದೇ ರೀತಿಯಲ್ಲಿ ನಾವು ಯಾವುದೇ ಒಂದು ವಿಷಯ ಇರ್ಬೋದು, ಸೈನ್ಸ್ ಇರ್ಬೋದು, ಆಮೇಲೆ ಸೋಷಿಯಲ್ ಸೈನ್ಸ್ ಇರ್ಬೋದು, ಎಲ್ಲ ವಿಷಯನೂ ನಾವು ಈ ಥರ ಅನ್ಯಾಕ್ಟು ಅಥವಾ ಒಂದು ಅವ್ರಿಗೊಂದು ಪರ್ಫಾರ್ಮ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರ ಮಾಡಿಸಿದಾಗ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆಮೇಲೆ ಇಮಿಡಿಯೇಟಾಗಿ ಅವ್ರ ಮೈಂಡ್ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಅವರು ಅದನ್ನು ಸ್ಟಡಿ ಮಾಡ್ತಾ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟಾಗಿ ಅವರಿಗೆ ಸೈಕೊಲಾಜಿಕಲ್ ಆಗಿರುವಂಥ ಹೊಸ ರೀತಿಯ ಒಂದು ಉತ್ಸಾಹ, ಹುಮ್ಮಸ್ಸು ಬರುತ್ತೆ. ಸೊ ಇದನ್ನು ನಾನು ಗಮನಿಸಿದ್ದೀನಿ. ಅದಕ್ಕೆ
0: ನೀವು ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳ ಬಗ್ಗೆ
1: ಈಗ ನಾನು ಹೆಚ್ಚಿನದಾಗಿ ಆಕ್ಟ್ ಮಾಡಿರೋದು ಅಂತಂದ್ರೆ ಮೇಜರ್ ಆಗಿ
0: ಸೀರಿಯಲ್.
1: ನಾನು ಆಕ್ಚುಲಿ ರಂಗಭೂಮಿ ಅಂತ ಪ್ರಾರಂಭ ಮಾಡಿದ್ದೆ ಯಕ್ಷಗಾನದಿಂದ. ಸೊ ಈಗ
0: ಯಾಕೆ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ, ಒಂದಷ್ಟು ವಿಶಿಷ್ಟವಾದ ಸಿನಿಮಾಗಳ ಜೊತೆಯಲ್ಲಿ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದಿರಾ. ಆ ವಿಶಿಷ್ಟವಾದ ಸಿನಿಮಾಗಳು ಜನಕ್ಕೆ ತಲುಪಿರೋದು ಕಡಿಮೆ ಆದ್ರೂ ಅದರ ಇಂಪ್ಯಾಕ್ಟ್ ದೊಡ್ಡದಾಗಿದೆ. ಆದ್ರಿಂದ ಆ ಸಿನಿಮಾಗಳ ಬಗ್ಗೆ ಹೇಳಲೇಬೇಕು, ಮಾತಾಡಲೇಬೇಕು. ಸೊ ಹೇಳಿ ಸರ್.
1: ಅದೇ ಈಗ ನಾನು ಹೆಚ್ಚಿನದಾಗಿ ಅಂದ್ರೆ ರಂಗಭೂಮಿ

0: ಯಲ್ಲಿ ನಂದು ಯಕ್ಷಗಾನ ರಂಗಭೂಮಿಯಿಂದ ಬಂದಿರುವಂಥದ್ದು. ಯಕ್ಷಗಾನ ರಂಗಭೂಮಿ ಇವತ್ತಿನ ದಿವಸ ತುಂಬ ಕಡಿಮೆಯ ಜನರಿಗೆ ತಲುಪುವಂಥದ್ದಾಗಿದೆ, ಆದರೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗ್ತಾ ಇದೆ ಈ ಥರ ಒಂದು ರಂಗಭೂಮಿ ಆಕ್ಟಿವ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ. ಈಗ ನಾವು ಯಕ್ಷಗಾನ ರಂಗಭೂಮಿಯಿಂದ ಬಂದ್ವಿ ಅಂತಂದರೆ ಅಲ್ಲಿ ನಮಗೆ ನಮ್ಮ ಮೈಥೋ ಕಥೆಗಳಿರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಹಿಡಿತ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ನ ನಾವು ಮೈಥೋ ಕ್ಯಾರೆಕ್ಟರ್ನ ಹೇಗೆ ರೆಡಿ ಮಾಡ್ಕೋಬೇಕು ಬಹುದು ಅನ್ನೋದು ಸಿಗುತ್ತೆ. ಅದಾದಮೇಲೆ ನಾವು ರಂಗಭೂಮಿ ಮತ್ತು ಸಿನಿಮಾ ಸೀರಿಯಲ್ ಅಂತ ತೊಗೊಂತು ಅಂತಂದರೆ ಇಲ್ಲೊಂದು ಡಿಫ್ರೆನ್ಸಿಯೇಷನ್ ಅಂತಂದರೆ ಆ ಫಾರ್ಮೆಟ್ ಬೇರೆ ಬೇರೆ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಒಂದು ಪೇಪರ್ ಮೇಲೆ ಬರಿತೀನಿ ಅಂತಂದರೆ ಆ ಬರೆಯೋ ರೀತಿಗೂ ನನಗೆ ನೀವು ಕಂಪ್ಯೂಟರ್ ಕೀಬೋರ್ಡ್ ಕೊಟ್ರಿ ಅಂದರೆ ಅಲ್ಲಿ ನಾನು ಆ ಕೀಬೋರ್ಡನ್ನು ಕೀಬೋರ್ಡಲ್ಲಿ ಟೈಪ್ ಮಾಡಿ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದು ಎರಡೂ ಬರವಣಿಗೆನೆ, ಆದರೆ ಅದರ ಬರೆಯೋ ಫಾರ್ಮೆಟ್ ಬೇರೆ. ಒಂದು ಕೈಯಲ್ಲಿ ಬರಿತಾ ಇರ್ತೀನಿ, ಇನ್ನೊಂದು ಟೈಪ್ ಮಾಡ್ಕೊಂಡು ಬರೀತೀನಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ, ರಂಗಭೂಮಿಗೂ ಸಿನಿಮಾ ಸೀರಿಯಲ್ ಇದಕ್ಕೂ ಒಂದು ಫಾರ್ಮೆಟ್ ಬೇರೆನೇ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅವರು ಅಭಿನಯ ಮಾಡಬೇಕಾಗತ್ತೆ. ಸೊ ನಾನು ಒಂದು ಈ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹೆಚ್ಚಿನದಾಗಿ ಮಾಡಿರುವಂಥ ಸಿನಿಮಾಗಳು ಅಥವಾ ಸೀರಿಯಲ್ಗಳು ಮೈಥೋಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನೊಂದೇನು ಅಂತಂದರೆ ಸ್ವಲ್ಪ ರಂಗಭೂಮಿಯ ಕನೆಕ್ಷನ್ ಇರೋದ್ರಿಂದಾಗಿ ಈಗ ಏನ ಸಿನಿಮಾದಲ್ಲಿ ಈಗೇನು ಮಾಡಿದ್ದಾರೆ, ಒಂದು ಬ್ರಿಡ್ಜ್ ಕಮರ್ಷಿಯಲ್ ಮೂವಿ, ಬ್ರಿಡ್ಜ್ ಮೂವಿ, ಆಮೇಲೆ ಈ ಥರ ಒಂದು ಕ್ಲಾಸಿಫಿಕೇಶನ್ ರೆಡಿ ಮಾಡಿಬಿಟ್ಟಿದ್ದಾರೆ, ಆ ವಿಭಾಗಗಳನ್ನು ಮಾಡಿಬಿಟ್ಟಿದ್ದಾರೆ, ಮತ್ತು ಆರ್ಟ್ ಮೂವಿ ಅನ್ನೋ ಥರದಲ್ಲೆಲ್ಲ. ಸೊ ಈ ಆರ್ಟ್ ಮೂವಿ ವಿಭಾಗದಲ್ಲಿ ಬಂತು ಅಂತಂದರೆ ಯಕ್ಷಗಾನದ ಕಥೆಗೆ ರಿಲೇಟೆಡ್ ಆಗಿರುವಂಥದ್ದೇ ನಾನು ಅನನ್ಯ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಏಕಚಕ್ರಂ ಅಂತ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಮಾಡಿದೆ. ಅದು ಅದು ಬಂದು ಸಂಸ್ಕೃತ
1: ಕಥೆ ಒಂದು ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ,
0: ಏಕಚಕ್ರಂ ಕಥೆ ಒಂದು ಲೈನ್ ಅಲ್ಲಿ ಹೇಳೋದಂದ್ರೆ ಭೀಮ ಮತ್ತು ಬಕಾಸುರನ ವಧೆ, ಅಂದ್ರೆ ಭೀಮನಿಂದಾಗಿ ಬಕಾಸುರನೇ ವಧೆ ಆಗಿರುವಂತಹ ಒಂದು ಪ್ರಸಂಗ, ಅದು ಒಂದು ತುಣುಕು, ಅದೇ ಒಂದು ಕಥೆಯಾಗಿ ಮಾಡಿಕೊಂಡು ಅದು ನಾಟಕ ಇದ್ದಿದ್ದು. ಆಕ್ಚುಲಿ ಅದು ನಾಟಕ ಇರೋದನ್ನ ಏನು ಅಂದ್ರೆ ಸಿನಿಮಾಗೆ ಬೇಕಾಗಿರೋ ಹಾಗೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ.
1: ಮತ್ತೆ ಈ ಏಕಚಕ್ರಂ ಕನ್ನಡ ಮತ್ತೆ ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಬಂತು. ಇದೊಂಥರ ಮೇ ಬಿ ಕನ್ನಡದಲ್ಲಿ ಎರಡನೇ ಸಿನಿಮಾ ಅನ್ಸುತ್ತೆ. ತುಂಬಾ ಹಳೆಯದು, 60s ಅಲ್ಲಿ ಒಂದ್ ಸಿನಿಮಾ ಬಂದಿತ್ತು ಜಿ ವಿ ಅಯ್ಯರ್ ಅವ್ರದ್ದು. ಅದಾದ್ಮೇಲೆ ಸುಚೇಂದ್ರ ಪ್ರಸಾದ್ ಅವರು ಅವರ ಪ್ರಯತ್ನದಲ್ಲಿ ತಂದಂತ ಸಿನಿಮಾ ಇದು ಅನ್ಸುತ್ತೆ ಏಕಚಕ್ರಂ. ಎರಡು ಕನ್ನಡ ಮತ್ತೆ ಸಂಸ್ಕೃತ ಭಾಷೆಗಳೆರಡರಲ್ಲೂ
0: ಹೌದು. ಈಗ ಜಿ ವಿ ಅಯ್ಯರ್ ಅವರು ಆದ್ಮೇಲೆ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಎರಡರಲ್ಲೂ ಪ್ರಯೋಗ ಮಾಡಿ ಅದನ್ನ ಚಲನಚಿತ್ರವಾಗಿಸುವಂತಹ ಯಾವುದೇ ಪ್ರಯತ್ನ ನಡೆದಿರಲಿಲ್ಲ. ತುಂಬಾ ಸಮಯ ಆದ ಮೇಲೆ ಆ ಒಂದು ಪ್ರಯೋಗವನ್ನ ಮಾಡಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದನ್ನ ಈಗ ಕನ್ನಡದ ಆವೃತ್ತಿಯನ್ನ ಈಗ ಕೆಲವು ಇದರಲ್ಲೂ ಬಿಟ್ಟಿದೀವಿ, ಓ ಟಿ ಟಿಯಲ್ಲೂ ಇದು ಮಾಡಿದೀವಿ. ಸೊ ಹಾಗಾಗಿ ಏನಾಗತ್ತೆ ಅಂತಂದ್ರೆ ಇದು ಏನಾಗಿದೆ ಇಲ್ಲಿ ಈ ತರದ ಒಂದು ಸಿನಿಮಾ, ಇದನ್ನ ನಾವು ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿದೀವಿ ಅಂದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ತೋರಿಸಿದೀವಿ. ಅದು ಥಿಯೇಟ್ರಿಗೆ ಹೋದಾಗ ಯಾವುದೋ ಒಂದು ಕಮರ್ಷಿಯಲ್ ಇದರಲ್ಲಿ ನೋಡ್ತು ಅಂತಂದರೆ ಅದರ ಪ್ರಚಾರದ ವಿಭಾಗದಲ್ಲಿರ್ಬೋದು ಅಥವಾ ಅದು ಜನರಿಗೆ ಹೋಗಿ ತಲುಪೋ ವಿಭಾಗದಲ್ಲಿರ್ಬೋದು, ಅದು ಜನರಿಗೆ ಕರೆಕ್ಟಾಗಿ ತಲುಪೋದಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿ ನನ್ನ ಒಂದು ಇದರಲ್ಲಿ ಐ ಥಿಂಕ್ ಏನಾಗುತ್ತೆ ಇಲ್ಲಿ ಅಂತಂದರೆ ಒಂದು ಬಜೆಟ್ ವಿಭಾಗಕ್ಕೆ ಬಂತು ಅಂತಂದರೆ ನಾವು ಬಜೆಟ್ ಮಾಡಬೇಕಾದ್ರೆ ಏನಾಗುತ್ತೆ, ಒಂದು ಯಾವುದೇ ಒಂದು ಪ್ರಚಾರ ನಡೆಸಬೇಕು ಅಂತಂದರೆ ಎಲ್ಲ ರೀತಿಯ ಪ್ರಚಾರ ನಡೆಸಬೇಕಾಗತ್ತೆ. TV ಆಮೇಲೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಪ್ರಚಾರ ಮಾಡಬೇಕಾಗತ್ತೆ, ಅದರಲ್ಲಿ ಒಂದಿಷ್ಟು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಖರ್ಚುಗಳನ್ನು ಹೊರಿಸುವಂತಹ ಭಾರ ಈ ಒಂದು ಆರ್ಟ್ ಮೂವಿ ಅಥವಾ ಈ ಥರದ ಜಾನರಲ್ ಮಾಡುವಂಥ ಸಿನಿಮಾಗಳ ಪ್ರೊಡ್ಯೂಸರಿಗೆ ಶಕ್ಯತೆ ಇರಲ್ಲ. ಅವರಿಗೆ ಶಕ್ಯತೆ ಇರಲ್ಲ ಅಂತಂದರೆ ಅದ ಸಿನಿಮಾನೇ ಅವರು ತುಂಬ ಕಡಿಮೆ ಬಜೆಟಲ್ಲಿ ಮಾಡ್ತಾ ಇರ್ತಾರೆ. ಸೊ ಆವಾಗ ಪುನಃ ಅವರು ಪ್ರಚಾರಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಅದೇನು ಅಂತಂದರೆ ಆ ಥರದ ಪ್ರವೃತ್ತಿ ಇರೋರು ಹುಡುಕಿ ನೋಡಿ ಅದನ್ನು ಅವರು ಅನುಭವಿಸ್ತಾರೆ, ಅದನ್ನು ನೋಡ್ತಾರೆ, ಬಿಟ್ಟರೆ ಅದನ್ನು ಪ್ರಚಾರಗಿಟ್ಟಿಸ್ಕೊಂಡು ಹೊರಗಡೆ ಹೋಗಿ ಇದು ತುಂಬ ಕಷ್ಟ ಅದು ಆ ಇದರಲ್ಲಿ. ಆದರೆ ಆ ಥರದ ಒಂದು ಸಿನಿಮಾ ಜನರಿಗೆ ತಲುಪಬೇಕು, ಒಳ್ಳೆಯ ವಿಷಯ ಇರುವಂತಹ ಸಿನಿಮಾ ಜನರಿಗೆ ತಲುಪಬೇಕು, ನೋಡಬೇಕು ಅನ್ನೋ ಕಾರಣಕ್ಕಾಗಿ ಆ ಥರ ಸಿನಿಮಾ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಮುಖ್ಯವಾಗಿ ಸುಚೇಂದ್ರ ಪ್ರಸಾದ್ ಅವರು ಇರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇರ್ಬೋದು, ಆಮೇಲೆ ಈ ಕಾಸರವಳ್ಳಿ ಅವರು ಇರ್ಬೋದು, ಹೀಗೆ ತುಂಬ ಜನ ಪಿ ಶೇಷಾದ್ರಿ ಅವರು ಇರ್ಬೋದು, ಹೀಗೆ ತುಂಬ ಜನ ಆ ಥರದ ಒಂದು ಸಿನಿಮಾಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಯೂತ್ಸ್ ಒಂದು ಹೊಸ ಟ್ರೆಂಡ್ ತರ್ತಾ ಇದೆ, ಬ್ರಿಡ್ಜ್ ಮೂವಿ ಅಂತ. ಬ್ರಿಡ್ಜ್ ಮೂವಿ ಅಂತಂದರೆ ನಿಮಗೆ ಕಮರ್ಷಿಯಲ್ ಎಲಿಮೆಂಟು ಇರಬೇಕು, ಅಂದ್ರೆ

0: ಸ್ವಲ್ಪ ಹೆಚ್ಚು ವಿಷಯಕ್ಕಿಂತಲೂ ಹೆಚ್ಚು ಎಂಟರ್ಟೈನ್ಮೆಂಟ್ ಅದರಲ್ಲಿ ಸೇರ್ಕೊಂಡಿರಬೇಕು. ಆಮೇಲೆ ಸಬ್ಜೆಕ್ಟ್ ವಿಷಯವೂ ಕೂಡ ಅದರಲ್ಲಿ ಒಳಗೊಂಡಿರಬೇಕು. ಆ ಥರ ಬ್ರಿಡ್ಜ್ ಮೂವಿಯಾಗಿ ತೊಗೊಂಡು ಬಂದಂಥ ಸಿನಿಮಾಗಳು ತುಂಬ ಇದೆ. ಅದನ್ನು ನಾವು ನೋಡೋ ಇದ್ರೆ ಈಗ ನಾವು ಒಂದು ಮೊಟ್ಟೆ ಕಥೆ ಅಂತ ಹೇಳ್ತೀವಿ, ಅದು ನೋಡಿ ಅದು ಹಾಗೆ ಅದೊಂಥರ ಬ್ರಿಡ್ಜ್ ಮೂವಿ ಥರ ಈ ಕಡೆ ಒಂದು ಸ್ಟೋರಿಯನ್ನು ಹೇಳಕ್ಕೆ ಹೋಗಿದ್ದು ಇದೆ, ಇನ್ನೊಂದು ಕಡೆ ಕಮರ್ಷಿಯಲ್ ಆಗೂ ಇದಾಗಿದೆ. ಆಮೇಲೆ ಬ್ಲಿಂಕ್ ಅಂತ ಬಂತು, ಈ ಥರ ತುಂಬ ಸಿನಿಮಾಗಳು ಬಂದಿದೆ ಆ ಥರ ಬ್ರಿಡ್ಜ್ ಮೂವಿಯಲ್ಲಿ ಇದರಲ್ಲಿ ಬಂದುವಂಥದ್ದು. ಒಂದಲ್ಲ ಎರಡಲ್ಲ ಅಂತ ಸತ್ಯಪ್ರಕಾಶ್ ಅವ್ರದ್ದು ಸಿನಿಮಾ ಬಂತು. ಹೀಗೆ ತುಂಬ ಸಿನಿಮಾಗಳು ಈ ಥರ ಬ್ರಿಡ್ಜ್ ಮೂವಿ, ಆಮೇಲೆ ಅವ್ರದೇ ಸತ್ಯಪ್ರಕಾಶ್ ಅವ್ರದೇ ರಾಮರಾಮರೇ ಬಂತು. ಸೊ ಈ ಥರ ಬ್ರಿಡ್ಜ್ ಮೂವಿಗಳನ್ನು ಮಾಡುವಂಥ ಯೂತ್ಸು ಇವಾಗ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟೋರಿನೂ ಇರಬೇಕು, ಜನಗಳಿಗೆ ಒಂದು ವಿಷಯವೂ ಕೂಡ ತಲುಪಬೇಕು, ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು.
1: ಇಲ್ಲಿ ಹೆಚ್ ಎಲ್ ಬಸವರಾಜು ಅಂತ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ ನಿಮಗೆ. ಯಕ್ಷಗಾನ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆನ ಕಳಿಸಿದರೆ, ಸಾಕಷ್ಟು ಕಷ್ಟಪಟ್ಟಿದ್ದೀರಿ ನೀವು ಈ ನಟನೆಯಲ್ಲಿ ಅಂತ ಗೊತ್ತಾಗತ್ತೆ. ನಾನು ಚಿಕ್ಕ ವಯಸ್ಸಿನಿಂದ ಗಮನಿಸ್ತಾ ಇದ್ದೀನಿ, ಬಯಲ್ಸೀಮೆಯಲ್ಲಿ ಕಲಾವಿದರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಉತ್ತರ ಕರ್ನಾಟಕದವರು ಬೆರಳೆಣಿಕೆ ಮತ್ತೆ ಮಲೆನಾಡು ಅಷ್ಟಕ್ಕಷ್ಟೇ, ಬರೀ ಬೆಂಗಳೂರು ಮೈಸೂರು ಕಡೆ ಮಾತ್ರನೇ ಕಲಾವಿದರಿಗೆ ಪ್ರಾಮಾಣಿಕವಾಗಿ ಪಾತ್ರಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಂಗಿದ್ರೆ ನಾವು ಅಂದ್ರೆ ಬಯಲ್ಸೀಮೆ ಅವರು ಇರಬಹುದು, ಉತ್ತರ ಕರ್ನಾಟಕದವರು ಇರಬಹುದು, ನಮ್ಮ ಪ್ರತಿಭೆಗೆ ಅವಕಾಶಗಳೇ ಇಲ್ವಾ ಅಂತ ಕೇಳ್ತಾ ಇದ್ದಾರೆ.
0: ಇಲ್ಲಿ ಒಂದು ಕಷ್ಟ ಅನ್ನೋದಕ್ಕಿಂತಲೂ ನಾವು ಅಧ್ಯಯನ ಮಾಡಿರುವಂತಹ ವಿಷಯಗಳ ಸಂಗ್ರಹಣೆ. ಈಗ ಏನಾಯ್ತು ಅಂತಂದ್ರೆ, ಈಗ ನನಗೂ ಕೂಡ ಯಕ್ಷಗಾನ ರಂಗಭೂಮಿ ಇರ್ಬೋದು, ರಂಗಭೂಮಿ ಇರ್ಬೋದು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಇದೆಲ್ಲದರದ್ದು ಒಂದು ಒಟ್ಟಾರೆಯಾಗಿರತಕ್ಕಂಥ ಅಧ್ಯಯನ ನನಗೆ ಸಿಕ್ತು. ಸೊ ಅಧ್ಯಯನ ನನಗೆ ತುಂಬ ಹೆಲ್ಪ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮದೇ ನಾವು ಏನಾದರೂ ಯೂಟ್ಯೂಬ್ ಕಂಟೆಂಟ್ ಮಾಡ್ತೀವಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡ್ತೀವಿ ಅಂತಂದರೆ ಇದನ್ನೇ ಇಟ್ಕೊಂಡು ನಾನು ಕಂಟೆಂಟ್ ಮಾಡ್ಬೋದು, ಅಷ್ಟು ವಿಷಯಗಳು ನನಗೆ ಸಿಕ್ಕಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಅವರು ಹೇಳಿದಾಗೆ, ಕ್ವಶನ್ ಕೇಳಿದಾಗೆ, ಬಯಲುಸೀಮೆಯ ಪ್ರದೇಶದಲ್ಲಿ ಇರತಕ್ಕಂತಹ ಬಯಲಾಟಗಳಿರ್ಬೋದು, ದೊಡ್ಡಾಟ ಇರ್ಬೋದು, ಅಲ್ಲಿ ದೊಡ್ಡಾಟ ಸಣ್ಣಾಟ ಈ ಥರ ಎಲ್ಲ ಅಲ್ಲೂ ಕೂಡ ಈ ನಮ್ಮ ಯಕ್ಷಗಾನದ ಪ್ರಕಾರದಲ್ಲೇ ಅಲ್ಲೂ ಮಾಡ್ತಾರೆ. ಸೊ ಆಟಗಳು ಅಂತ ಹೇಳ್ತಾರೆ, ಈ ಬಯಲಾಟಗಳು ಎಲ್ಲ ಅಲ್ಲಿ ಮಾಡೋದ್ರಿಂದಾಗಿ ಅದು ನಮ್ಮ ಯಕ್ಷಗಾನದ ಅಷ್ಟು ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಅದರ ಪೋಷಕರ ವ್ಯವಸ್ಥೆ ಕಡಿಮೆ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಯಕ್ಷಗಾನ ತಗೊಂತು ಅಂತಂದರೆ, ನಿಮಗೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಯಾವುದೇ ಒಂದು ಮಲೆನಾಡಿನ ಪ್ರದೇಶದಲ್ಲಿರ್ಬೋದು, ತುಂಬ ಅದು ಯಕ್ಷಗಾನ ಅಂತಂದರೆ ಒಂದು ಧಾರ್ಮಿಕ ಸ್ಥಳದಲ್ಲಿ ನಡೆಯುವಂಥದ್ದು, ಒಂದು ದೇವಸ್ಥಾನದ ಯಕ್ಷಗಾನ ಮೇಳವೋ ಅಥವಾ ಒಂದು ಊರಿನ ಹಬ್ಬದಲ್ಲಿ ನಡೆಯುವಂಥದ್ದು, ಈ ಥರ ಒಂದು ಧಾರ್ಮಿಕ ಹಿನ್ನೆಲೆಯ ಸಪೋರ್ಟಿಂದಾಗಿ ಬೆಳ್ಕೊಂಡು ಬಂದಿದೆ. ಇವತ್ತು ಕೂಡ ಹಲವಾರು ದೇವಸ್ಥಾನದ ಮೇಳಗಳು 5-6 ಮೇಳಗಳಾಗಿಯೂ ಕೂಡ ತಿರುಗಾಟ ಮಾಡ್ತಾ ಇರುವಂತದ್ದಿದೆ. ಅಂದ್ರೆ ಈ ತರದ ಒಂದು ಸಪೋರ್ಟ್ ಅವಧಿಗೆ ಸಿಕ್ಕಿದೆ ಯಕ್ಷಗಾನಕ್ಕೆ. ಆದ್ರೆ ನನಗೆ ಅನಿಸ್ತಾ ಇದೆ, ಈ ಬಯಲುಸೀಮೆಯ ಈ ಬಯಲಾಟದ ಮೇಳಗಳಿಗೆ ಅಥವಾ ಬಯಲಾಟದ ಗುಂಪುಗಳಿಗೆ ಯಾವುದೇ ಒಂದು ಸಪೋರ್ಟ್ ಇದು ಸಿಕ್ಕಿಲ್ಲ. ಅಂದ್ರೆ ಅವರಿಗೆ ಹಿನ್ನೆಲೆಯಲ್ಲಿ ಒಂದು ಸಪೋರ್ಟ್ ಅನ್ನೋದು ಬೇಕು. ಅದನ್ನ ಉಳಿಸುವವರು, ರಕ್ಷಣೆ ಮಾಡುವವರು ಎಲ್ಲರೂ ಕಲಾವಿದರಾಗದಾಗಲ್ಲ ಅಥವಾ ಎಲ್ಲದೂ ಮೇಳಗಳಾದ್ರೆ ಆಗಲ್ಲ. ಅದಕ್ಕೊಬ್ಬರು ಪೋಷಕರು ಅಂತ ಬೇಕಾಗತ್ತೆ. ಆ ಪೋಷಕರ ಕೊರತೆ ಅಲ್ಲಿ ಆಗಿದೆ ಅಂತ
1: ನನಗನ್ಸುತ್ತೆ.
0: ಹೌದು. ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಸಿನಿಮಾ ಸೀರಿಯಲ್ ಆ್ಯಕ್ಟಿವಿಟೀಸ್ ಏನೇ ಇರ್ಬೋದು, ಅದು ಮೇಜರ್ ಆಗಿ ನಡೀತಾ ಇರುವಂಥದ್ದು ಬೆಂಗಳೂರು. ಸೊ ನಮ್ಮ ಪ್ರಧಾನವಾಗಿ ನಮ್ಮ ರಾಜಧಾನಿ ಆಗಿರುವಂಥ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಇದೇನಾಗ್ತಾ ಇದೆ, ಅಲ್ಲಿಯೂ ಈ ಥರದ ಒಂದು ಆ್ಯಕ್ಟಿವಿಟೀಸು, ಈ ಥರದ ಒಂದು ಗುಂಪು ಒಂದು ನಡೆದು ಅಲ್ಲೂ ಒಂದು ಫಿಲ್ಮ್ ಇಂಡಸ್ಟ್ರಿನೋ ಅಥವಾ ಅಲ್ಲಿಗೆ ಬೇಕಾಗಿರುವಂಥ ಈಗ ಫಿಲ್ಮ್, ಈಗ ನಮಗೆ ಫಿಲ್ಮ್ ಸಿಟಿ ಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಅದೇ ರೀತಿ ಯಾವುದೋ ಒಂದು ಆ್ಯಕ್ಟಿವಿಟೀಸ್ಗಳು ನಡೆದಾಗ ಸಹಜವಾಗಿ ಅಲ್ಲಿಯ ಜನರು ಕೂಡ ಭಾಗಿಯಾಗ್ತಾರೆ, ಬರ್ತಾರೆ. ಆಮೇಲೆ ನಾನು ನೋಡಿದಾಗೆ ಗೊತ್ತಿಲ್ಲ, ನಾನು ಈಗ ಸೀರಿಯಲ್ಲು ಸಿನಿಮಾದಲ್ಲಿ ಕೆಲವು ಕಡೆ ಹೋಗ್ತಾ ಇಲ್ಲ, ತುಂಬ ಜನ ಆ ಕಡೆಯಿಂದ ಬರ್ತಾರೆ ಕೆಲಸ ಮಾಡೋಕ್ಕೆ. ಈಗ ಅಸೋಸಿಯೇಟ್ ಡೈರೆಕ್ಷನ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಈ ಥರ ಎಲ್ಲ ಬಂದು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಸಿನಿಮಾಗೆ ಬೇಕಾಗಿರುವಂಥ ಕಲಿಕೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಈಗ ಅವರೇ ಹೊಸದಾಗಿ ಸಿನಿಮಾ ಸೀರಿಯಲ್ ಮಾಡಬೇಕು ಅಂತ ಹೋಗೋರಿದ್ದಾರೆ. ಸೊ ಐ ಥಿಂಕ್ ಇನ್ ನೆಕ್ಸ್ಟ್ ಜನ್ರೇಷನ್ನು ಅದರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಅಲ್ಲೂ ಕೂಡ ಎಲ್ಲ ಪ್ರತಿಭೆಗಳು ಅವಕಾಶ ಸಿಗುವಂತ ಚಾನ್ಸಸ್ ಇದೆ ಅಂತ ಅನ್ಕೋತೀವಿ.
1: ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಾ, ಯಕ್ಷಗಾನ ಅನ್ನೋದು ಇವತ್ತು ಹೇಗಿದೆ ಅಂತ ಕೂಡ ಸಾಕಷ್ಟು ವಿಷಯಗಳನ್ನ ಹೇಳಿದಿರಾ. ಸೊ ಯಕ್ಷಗಾನದ ಒಂದು ಹಾಡು ಕೇಳ್ತಾ ಮತ್ತೆ ವಾಪಸ್ಸಾಗೋಣ. ಹರೀಶ್ ಭಟ್ ನೀನಾಸಂ ಅವರ ಮಾತುಕತೆ ಮುಂದುವರಿತಾ ಇದೆ, ಒಂಥರ ಆ ಫ್ಲೋ ಕಟ್ ಮಾಡೋಕೆ ಕಷ್ಟ ಆಗ್ತಾ ಇದೆ. ಸೊ ಹಾಡನ್ನ ಕೇಳ್ತಾ ಮತ್ತೆ ವಾಪಸ್ಸಾಗೋಣ ಅವ್ರ ಜೊತೆಲಿನ ಮಾತುಕತೆಗೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ಖಂಡಿತ ನೀವು ನಮಗೆ ಪ್ರಶ್ನೆಗಳನ್ನು ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಸಮಯ 4:36. ಸೊ 4:36 ಆಗೋಗಿದೆ. ನೀನಾಸಂ ಇಂದ ಬಂದಿರುವಂತಹ ಹರೀಶ್ ಭಟ್ ಅವರ ಜೊತೆಯಲ್ಲಿ ಸಾಕಷ್ಟು ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ರೆ ಸರ್ ಅವಾಗ್ಲಿಂದನು. ಸೊ ಮಾತಾಡ್ತಾ ರಂಗಭೂಮಿ ಬಗ್ಗೆ ಮಾತಾಡಿದ್ರಿ, ಸೀರಿಯಲ್ ಬಗ್ಗೆ ಮಾತಾಡಿದ್ರಿ, ಸಿನಿಮಾ ಬಗ್ಗೆ ಮಾತಾಡಿದ್ರಿ, ಈ ಎಲ್ಲದನ್ನು ಓವರ್ಟೇಕ್ ತಗೊಂಡಂಗೆ ಇವತ್ತು ಎ ಐ ಯುಗ. ಇವತ್ತು ಬೆಂಗಳೂರು ಯೂತ್ ಅಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಯೂತ್ಗೆ ಎ ಐ ಅಂದ್ರೆ ಎಲ್ಲರೂ ಸಾಮಾನ್ಯ. ನೀವು ಅವಾಗಲೇ ನಮ್ಮ ಆಫೀಸ್ ಅಲ್ಲಿ ಮಾತಾಡ್ದಂಗೆ ಎಲ್ಲ ಎ ಐ ಮಾಡುತ್ತೆ, ನಾನ್ ಯಾಕೆ ಮಾಡ್ಬೇಕು? ಈ ನೀನಾಸಂ ಹರೀಶ್ ಭಟ್ ಅಂತ ನಾನು ಕೊಟ್ಟಿದ ತಕ್ಷಣ ಎ ಐ ಒಂದಷ್ಟು ಕ್ವೆಶ್ಚನ್ಸ್ ನ ತಯಾರ್ ಮಾಡಿ ಕೊಟ್ಬಿಡುತ್ತೆ, ನಾನ್ ಯಾಕೆ ಅವ್ರಿಗೆ ಪ್ರಶ್ನೆ ರೆಡಿ ಮಾಡ್ಕೊಳ್ಬೇಕು ಅಂತ ಅನ್ಸ್ತಿತ್ತು. ಆದ್ರೆ ಆ ಪ್ರಶ್ನೆಗಳು ಮೇ ಬಿ ನಾವು ಮಾತಾಡದಷ್ಟು ಭಾವನೆಗಳನ್ನ ಹೊರಹೊಮ್ಮಿಸಲ್ಲ, ಅಥವಾ ಏನು ಒಳಗಡೆ ಇರತ್ತಾ ಇಂಪ್ಯಾಕ್ಟ್ ಕೊಡಲ್ಲ ಅಂತ ಅನ್ಸತ್ತೆ. ಬಟ್ ಸ್ಟಿಲ್ ಎ ಐ ಯುಗ ಆಗಿರೋದ್ರಿಂದ ಎ ಐ ಅಲ್ಲಿ ಏನೇನೆಲ್ಲ ಆಪರ್ಚುನಿಟೀಸ್ ಇದೆ, ನೀವು ಕೂಡ ಆ ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀರಾ, ನಾನು ನೋಡಿದ್ದೀನಿ, ಅವುಗಳ ಬಗ್ಗೆ ಮಾತಾಡಿ ಸರ್.
1: ಖಂಡಿತ. ಈಗ ನೋಡಿ, ಇರುವಂತ ದೊಡ್ಡ

0: ಒಂದು ಶಾರ್ಟ್ ಮೂವಿ ಮಾಡಿ, ಸಿನಿಮಾ ಮಾಡಿ, ಹೀಗೆಲ್ಲ ನಮ್ಗೆ ಐಡಿಯಾಸ್ ಕೊಡೋರು ಇದ್ದಾರೆ. ಆದರೆ ಈ AI ಯಾವುದೂ ಕೂಡ ಭಾವನೆಗಳನ್ನು ಕ್ಯಾಚ್ ಮಾಡಲ್ಲ. ನಾನು ಇದನ್ನೇ ಒಂದು ಸ್ಟೇಜಲ್ಲೂ ಮೊನ್ನೆ ಹೇಳಿದೆ, AI ಯುಗ ಬಂದಿರಬಹುದು, ಆದರೆ AI ಯುಗದಿಂದಾಗಿ ಏನೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಆದರೆ ನಮ್ಮ ಭಾವನೆ ಏನಿದೆ, ನಮ್ಮ ನವರಸಗಳನ್ನು ಏನಿದೆ, ಅದು ಎನ್ಕ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಏನಂದರೆ ಪರ್ಮನೆಂಟ್. ಸೊ ಅದು ಮನುಷ್ಯನಲ್ಲಿ ಇರತಕ್ಕಂಥ, ಪ್ರಾಣಿಗಳಲ್ಲಿ ಇರತಕ್ಕಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಮಾಧ್ಯಮ ಆಗಿದೆ. ಸೊ ಹಾಗಾಗಿ ಭಾವನೆಯನ್ನು, ಈ ಭಾವವನ್ನು ಅವರು ಎನ್ಕ್ಯಾಚ್ ಮಾಡಿ ಅದನ್ನು ಏನು ತೋರ್ಸೋಕ್ಕಾಗದೇ ಇಲ್ಲ. ಯಾವುದೇ AI ಬಂದರೂ ಕೂಡ, ಈಗ ಎಡಿಟಿಂಗಲ್ಲಿ ಮೊನ್ನೆ ಯಾರೋ ಒಬ್ಬರು ಎಡಿಟಿಂಗಲ್ಲಿ ಹಾಗೆ ಹೇಳಿದ್ರು, ಅಲ್ಲ ರೀ ಎಡಿಟಿಂಗಲ್ಲೇ ಈಗ ಸುಲಭ ಅಲ್ವಾ, AI ಬಂದಿದೆ ಇಮ್ಮಿಡಿಯೇಟಾಗಿ ಮಾಡಿಬಿಡ್ಬೋದು. ಇಂಪಾಸಿಬಲ್. ಎಡಿಟಿಂಗಲ್ಲಿ ಏನಾಗುತ್ತೆ ಅಂದರೆ AI ನಮ್ಮ ಎಡಿಟಿಂಗಿಗೆ ಹೆಲ್ಪ್ ಮಾಡ್ಬೋದು, ಆದರೆ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹೇಗೆ ಬರಬೇಕು ಎಡಿಟಿಂಗ್ ಅನ್ನೋದು ಒಬ್ಬ ಎಡಿಟರ್ ಆ್ಯಂಡ್ ಡೈರೆಕ್ಟರ್ನ ವಿಜುವಲೈಸೇಷನ್ ಇರುತ್ತೆ. ನನ್ನ ಪಿಕ್ಚರ್ ಈ ಥರ ಬರಬೇಕು, ಶಾರ್ಟ್ ಮೂವಿ ಇರ್ಬೋದು, ಮೂವಿ ಇರ್ಬೋದು, ಯಾವುದೇ ಇರ್ಬೋದು, ಅದೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆರ್ 1 ಅವರ್ ಯಾವ ಮೂವಿ ಆದರೂ ಕೂಡ ಅದರಲ್ಲಿ ಒಂದು ವಿಜುವಲೈಸೇಷನ್ ಇರುತ್ತೆ ಅವನ ಹತ್ರ. ನನ್ನ ಸಿನಿಮಾದಲ್ಲಿ ಈ ಥರ ಬರಬೇಕು, ಹಿಂಗೆ ಹಿಂಗೆ ಮೂಮೆಂಟ್ಸ್ ಇರಬೇಕು, ಈ ಥರ ಬರಬೇಕು ಅನ್ನೋದು. ಅವಾಗ ಏನು ಆಗಬೇಕು ಅಂದರೆ ಅವನು ಮ್ಯಾನ್ಯುವಲಾಗಿ ವರ್ಕ್ ಮಾಡಲೇಬೇಕಾಗತ್ತೆ. ಸೊ AIಯಿಂದ ಏನು ಹೆಲ್ಪ್ ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್, ಅವನೇನು ಗ್ರಾಫಿಕ್ಸ್ ಮಾಡ್ತಾನೆ ಅಂದರೆ ಅವನಿಗೆ ಬೇಕಾಗಿರೋ ಗ್ರಾಫಿಕ್ಸಲ್ಲಿ ಒಂಥರ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋ ಥರದಲ್ಲಿ ಹೆಲ್ಪ್ ತೊಗೋಬೋದು, ಅಥವಾ ಇನ್ನೇನಾದರೂ ಮಾಡ್ಬೋದು ಅನ್ನೋದಕ್ಕೆ ಹೆಲ್ಪ್ ತೊಗೋಬೋದು. ಸೊ ಈ AI ಅನ್ನೋದು ನಮಗೊಂದಿಷ್ಟು ಟೂಲ್ಸನ್ನು ಕಡಿಮೆ ಮಾಡಿದೆ, ಸಪೋರ್ಟ್ ಮಾಡಿದೆ, ಬಿಟ್ಟರೆ ನಮ್ಮನ್ನು
1: ಎಲ್ಲನೂ ತಾನೇ ಮಾಡುತ್ತೆ ಅಂತಲ್ಲ,
0: ಇಂಪಾಸಿಬಲ್, ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಏನಾಗುತ್ತೆ, ಈ ವಿಜುವಲೈಸೇಷನ್ನು, ಈ ಭಾವನೆಗಳು ಎಲ್ಲವೂ ಕೂಡ ನಮ್ಮ ಮೈಂಡ್ ಅಂದರೆ ನಮ್ಮ ಮನುಷ್ಯನ ಹ್ಯೂಮನ್ ಬೀಯಿಂಗಲ್ಲಿ ಆಗುವಂಥ ಒಂದು ದೊಡ್ಡ ಒಂದು ಇದೊಂದು ಲೋಕ ಇದು. ಅದನ್ನು ಅದು ನಾವೇನು ಕೊಡ್ತೀವೋ ಅದಷ್ಟನ್ನೇ ಮಾಡುತ್ತೆ ಅದು. ಈಗ ನನಗೆ ಒಂದು ಯಾವುದೋ ಒಂದು ವಿಜುವಲ್ ಬೇಕು ಅಂದರೆ ಆ ವಿಜುವಲ್ ಕ್ರಿಯೇಟ್ ಮಾಡುತ್ತೆ, ಬಟ್ ಆ ವಿಜುವಲಲ್ಲಿ ಏನೇನು ಬರಬೇಕು, ಏನೇನು ಇರಬೇಕು ಅನ್ನೋದನ್ನು ನಾನು ಅದಕ್ಕೆ ಪುನಃ ಪ್ರಾಂಪ್ಟ್ ಕೊಡಬೇಕು. ಆಮೇಲೆ ಆ ವಿಜುವಲ್ ಬಂದಿರೋ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಏನೇನು ಇರಬೇಕು ಅನ್ನೋದನ್ನು ಯಾವ ಥರ ಬರಬೇಕು ಅನ್ನೋದಕ್ಕೂ ನಾನು ಪ್ರಾಂಪ್ಟ್ ಕೊಡಬೇಕು. ಅಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ಪ್ರಾಂಪ್ಟ್ ಕೊಡಲೇಬೇಕು. ಆಮೇಲೆ ಪ್ರಾಂಪ್ಟು ಕೂಡ ಹೇಗೆಗೋ ಕೊಡೋಕ್ಕಾಗಲ್ಲ, ಆ ಪ್ರಾಂಪ್ಟು ಒಂದ್ಸರಿ ಮಿಸ್ ಆಗ್ಬೋದು, ರಾಂಗ್ ಆಗ್ಬೋದು, ನಾನು ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಹಾಂ ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಥರ್ಡ್ ಅಟೆಂಪ್ಟ್ ಮಾಡಬೇಕು. ಈ ಥರ ಅಟೆಂಪ್ಟ್ಗಳು ಮಾಡಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕನೂ ನಾನು ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು.
1: ಬೆಂಗಳೂರು ಯೂತಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇವತ್ತು. ನೀವು ಇಷ್ಟೆಲ್ಲ ಹೇಳುವಾಗ ನನಗೆ ಅನಿಸ್ತಾ ಇರೋದು, ಆ ತಕ್ಷಣಕ್ಕೆ ಅನ್ನಿಸ್ತಾ ಇರೋದೇನು ಅಂದರೆ, ಸಾಕಷ್ಟು ಜನ ಯೂತ್ಗಿರಬಹುದು ಅಥವಾ ಯಾರಿಗೆ ಇರ್ಬೋದು, ಇವತ್ತು AI ಬಂದ ತಕ್ಷಣ ನಾವು ಕೆಲಸ ಕಳ್ಕೊಳ್ತೀವಿ, ಕೆಲಸ ಇರಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ವಿಡಿಯೋಗಳು ಮಾಡೋದ್ರಲ್ಲೂ ಕೂಡ ಕೆಲಸ ಕಳ್ಕೊಳ್ಳಲ್ಲ, ಇಲ್ಲಿ ಮನುಷ್ಯ ಬೇಕು.
0: ಖಂಡಿತ
1: ಹೇಳಿ.
0: ಖಂಡಿತ ಖಂಡಿತ, ಯಾರು ಕೆಲಸ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಬಟ್ ಅದರ ಹೆಲ್ಪ್ ಇಟ್ಕೊಂಡು ಅದರ ಸಹಾಯದಿಂದ ಈಗ ನಮ್ಮ ಕೆಲಸವನ್ನು ಕಡಿಮೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು 100% ಎಫರ್ಟ್ ಹಾಕಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ನಾನು ಒಂದು 80% ಅಥವಾ ಒಂದು 70% ಅಷ್ಟೇ ನನ್ನ ಎಫರ್ಟ್, 30% ಆದರೆ ಹೆಲ್ಪ್ ಇರುತ್ತೆ, AI ಮಾಡುತ್ತೆ, ಅದ್ರ ಹೆಲ್ಪ್ ಇರುತ್ತೆ, ಸಪೋರ್ಟ್ ಮಾಡುತ್ತೆ. ಆಮೇಲೆ ನಾನು 5 ಅವರು 6 ಅವರು ಎಡಿಟ್ ಮಾಡ್ತೀನಿ, ಆ ಎಡಿಟಿಂಗ್ ಟೈಮನ್ನು ಕಡಿಮೆ ಮಾಡುತ್ತೆ ಅದು, 1 ಅವರಿಗೆ ಮಾಡ್ಬೋದು ಅಥವಾ 1/2 ಗಂಟೆಲೇ ಮಾಡಿಬಿಡ್ಬೋದು. ಬಟ್ ನಮ್ಮ ಐಡಿಯಾಸ್ ಬೇಕೇ ಬೇಕು, ನಮ್ಮ ಮ್ಯಾನ್ಯುವಲ್ ಆಗಿರುವಂಥ ಐಡಿಯಾಸನ್ನು ಕೊಡಲೇಬೇಕು, ಹೇಳಲೇಬೇಕು, ನಮ್ಮ ವಿಜುವಲೈಸೇಷನನ್ನು ನಾವು ಬರ್ಕೊಳ್ಳೇಬೇಕು, ಅದನ್ನು ಅದರ ಪ್ರಕಾರವಾಗಿ ನಾವು ಅದ್ರ ಹತ್ರ ಕೆಲಸ ಮಾಡಿಸ್ಬೇಕು. ಸೊ ಹಾಗಾಗಿ ಏನಿದೆ, ಇದೊಂದು ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದಾಗಿ ನಾವು ಅದನ್ನು ಸ್ಟಡಿ ಮಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಅರೇಂಜ್ ಮಾಡಿಕೊಂಡು ನಮ್ಮ ಸಪೋರ್ಟಿವಾಗಿ ಇಟ್ಕೊಂಡು ಹೋಗ್ಬೋದು. ಹಾಗೆ ಇಟ್ಕೊಂಡು ಹೋಯಿತು ಅಂತಂದರೆ ಖಂಡಿತ ಈಗ ನಾವು ವಿಲ್ ಕ್ರಿಯೇಷನ್ನಿಂದ ಕೆಲವು ಆ್ಯಡ್ ಶೂಟ್ಗಳನ್ನು ಮಾಡಿದ್ದೀವಿ, ಆ್ಯಡಿಗೆ ಬೇಕಾಗಿರುವಂಥ ಒಂದು ಚಿಕ್ಕ ಸ್ಟೋರಿ ರೆಡಿ ಮಾಡಿಬಿಟ್ಟು ಒಂದಿಷ್ಟು AI ವಿಡಿಯೋಗಳನ್ನೆಲ್ಲ ಮಾಡಿದ್ದೀವಿ.
1: ಈ ವಿಲ್ ಕ್ರಿಯೇಷನ್ ಅನ್ನೋದು ನಿಮ್ಮ ಸಂಸ್ಥೆನಾ?
0: ಎಸ್, ಈಗ ನಮ್ಮದೇ ಒಂದು ಸ್ವಂತ ಕಂಪ್ನಿ ಆಗಿದ್ದು. ಸೊ ನಾವು ಮೇಜರಾಗಿ ಇದು ಫೋಕಸ್ ಮಾಡ್ತಾ ಇರುವಂಥದ್ದೇ ಈ ಥರ ಒಂದು ಆ್ಯಡ್ ಶೂಟ್ ಇರ್ಬೋದು, AI ಕ್ರಿಯೇಷನ್ ಇರ್ಬೋದು, ಮತ್ತು ಮೇಜರಾಗಿ ಟ್ರೈನಿಂಗ್ ಇರ್ಬೋದು, ಇದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಕೂಡ ಪಾಡ್ಕ್ಯಾಸ್ಟ್ ಇದೆ, ನಮ್ಮದು ಪಾಡ್ಕ್ಯಾಸ್ಟ್ ಸ್ಟುಡಿಯೋ ಇದೆ. ಸೊ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಈವನ್ ನೀವು ವಿಲ್ ಕ್ರಿಯೇಷನ್ ಅಂತ ಹೊಡೆದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಕೂಡ ಈ AI ಮೇಲೆ ಇದ್ದು, ಇದು ಒಂದು ನಮಗೂ ಕೂಡ ಒಂದು ಸವಾಲಾಗಿದೆ. ಸೊ ಏನು ಅಂತಂದ್ರೆ, ನಾವು ನನ್ನ ಏನು ಫೀಲ್ಡ್ ಏನು ಅಂತ ಬಂದರೆ ಆರ್ಟ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ರು ಎಲ್ಲ ಆರ್ಟ್ ಫೀಲ್ಡಿನ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು AI ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ. ಅಂದರೆ ಈಗ ಸುಮ್ಮನೆ ನಾನು AI ಇಟ್ಕೊಂಡು ಮಾಡೋಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ, ಅಲ್ಲ ನನಗೂ ಬರುತ್ತೆ, ಇಂಜಿನಿಯರ್ ಆದವನು ಹೇಳ್ತಾನೆ, ನನಗೂ ನಾನು ಪ್ರಾಂಪ್ಟ್ ಇಂಜಿನಿಯರ್ ಎಲ್ಲ ಕಲ್ತ್ಕೊಂಡಿದ್ದೀನಿ, ಬಟ್ ನನಗಿದು ಈ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಹೌದು ಆ ವಿಡಿಯೋ ಮಾಡೋಕ್ಕಾಗ್ತದೆ.

0: ಇಲ್ಲ ಅಂದರೆ ನೀನು ಬೇಸಿಕ್ ಆಗಿರೋ ಹೇಗೆ ಒಂದು ಸೀನ್ ಬೈ ಸೀನ್ ಕಟ್ ಮಾಡಬೇಕು, ಆ ಸೀನ್ಗೆ ಸೀನ್ಗೆ ಹೇಗೆ ಜಾಯಿಂಟ್ ಕೊಡಬೇಕು, ಲಿಂಕ್ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲಿತಾಗ ಅದು ನನಗೆ ಈಸಿ ಆಗಿರುತ್ತೆ. ಸೊ ಇವ್ರು ಏನು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಿರಲ್ಲ ಅದು ಗೊತ್ತಿರಲ್ಲ, ಹಾಗಾಗಿ ಅವನು ಪ್ರಾಂಪ್ಟ್ ಇಂಜಿನಿಯರ್ ಆಗಿದ್ದರೂ ಅವನಿಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ.
1: ಅಂದರೆ ನಿಮ್ಮ ಮಾತಿನ ಜಸ್ಟ್ ಏನು ಅಂದರೆ ನಿಮ್ಮ ವಿಲ್ ಕ್ರಿಯೇಷನ್ಸ್ ಏನಿದೆ ಇದು ಬರೀ ಇವತ್ತಿಂದಲ್ಲ, ನಿಮ್ಮ ಇಷ್ಟೂ ವರ್ಷಗಳ ಪಯಣದ ಸ್ಕಿಲ್ಸ್ ಅನ್ನ ಇಲ್ಲಿ ಹಾಕಿ ಇದನ್ನ ಡೆವಲಪ್ ಮಾಡ್ತಿದ್ದೀರಾ, ಏನೇನೆಲ್ಲ ಹೇಳ್ಕೊಡ್ತೀರಾ ಸರ್?
0: ಖಂಡಿತ. ಈಗ ನಾವು ಮೇಜರ್ ಆಗಿ ಈಗ ಮಾಡ್ತಾ ಇರುವಂತದ್ದು ನಾವು ವರ್ಡ್ ಅನಾಲಿಸಿಸ್ ಅಂಡ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಕ್ಲಾಸಸ್ ನಡೀತಾ ಇದೆ. ಆಮೇಲೆ ಆಕ್ಟಿಂಗ್ ಬೇಸ್ ಮೇಲೆ
1: ವರ್ಡ್ ಅನಾಲಿಸಿಸ್, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ
0: ವರ್ಡ್ ಅನಾಲಿಸಿಸ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮಾತಾಡುವಂತ ವರ್ಡ್ ಮೇಲೆ ಆ ವ್ಯಕ್ತಿಯ ಸೈಕಾಲಜಿಕಲ್ ಆಗಿ ಮತ್ತೆ ಅವನ ಪ್ರೆಸೆಂಟ್ ಸ್ಥಿತಿ ಬಗ್ಗೆ ಹೇಳುವಂತ ಅವನು ಅನಲೈಸ್ ಮಾಡ ಹೇಳುವಂತದ್ದು. ಇನ್ನೊಂದು ವರ್ಡ್ ಅನಲೈಸ್ ಅಂತ ಅವನ್ ರೈಟಿಂಗ್ ಇಟ್ಕೊಂಡು ಮಾಡುವಂತ ಅನಲೈಸ್ ಇರ್ಬೋದು.
1: ಬರೀ ಇದು ಅನಲೈಸ್ ಮಾತ್ರ ಮಾಡೋದ ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಬದಲಾವಣೆ ತರುವಂತದ್ದು ಆಗುತ್ತಾ?
0: ಖಂಡಿತ, ಎರಡೂ ಕೂಡ ಇದೆ. ಒಂದು ಒಂದು ಅವರ ಬದಲಾವಣೆಗಳಿಗೂ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಆ ವಿದ್ಯೆಯನ್ನು ಅವರು ಕಲ್ತ್ಕೊಂಡು ಬೇರೆಯವರಿಗೂ ಟ್ರೈನ್ ಮಾಡಬಹುದು, ಅವರು ಕೂಡ ಒಬ್ಬ ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಆಗಿ ಅವನು ಕೆಲಸ ಮಾಡಬಹುದು. ಸೊ ಇದು ಟೂ ಇನ್ ಒನ್ ಇದೆ. ಅವನು ಕೂಡ ಅವನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಅವನು ಬೇಕಾದಾಗೆ ಅವನನ್ನು ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ಥರದ ಒಂದು ನಾವು ಟ್ರೈನಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಆಕ್ಟಿಂಗ್ ರಿಲೇಟೆಡ್ ಟ್ರೈನಿಂಗು, ಮತ್ತೆ ನಾವು AI ರಿಲೇಟೆಡ್ ಟ್ರೈನಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಅಂದ್ರೆ AI ಅನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ವಿಜುವಲ್ ಅನ್ನು ಕಟ್ಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವು ಸಿನಿಮಾ ಮಾಡೋದಿರ್ಬೋದು, ಶಾರ್ಟ್ ಮೂವಿ ಇರ್ಬೋದು, ಅಥವಾ ಯಾವುದೋ ಒಂದು ಸಾಂಗ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ ಇವತ್ತಿನ ಮಕ್ಕಳಿಗೆ ಒಂದು ವಿಜುವಲೈಸೇಷನ್, ನಾವು ಯಾವುದೋ ಪಾಠ ಮಾಡ್ತೀವಿ, ಏನೋ ಹೇಳ್ತೀವಿ ಅಂತಂದ್ರೆ ತುಂಬ ಬೇಗ ರೀಚ್ ಆಗುತ್ತೆ. ಸೊ ಹಾಗಾಗಿ ನಾವು ಪಾಠದಲ್ಲಿ ಬಂದಿರೋ ಯಾವುದೋ ಸಿಲೆಬಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ವಿಡಿಯೋ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗೆ ಬೇಕಾಗಿರುವಂಥ ಕಂಟೆಂಟಿಗೆ ಬೇಕಾಗಿರುವಂತಹ ಒಂದು ವಿಜುವಲ್ ಕ್ರಿಯೇಟ್ ಮಾಡೋದಿರ್ಬೋದು. ಇದನ್ನು ಹೇಗೆ ಕ್ರಿಯೇಟ್ ಮಾಡಿ ಇಂಪ್ಯಾಕ್ಟ್ ಮಾಡ್ಬೋದು ಒಬ್ಬ ಆಡಿಯನ್ಸಿಗೆ, ಅಥವಾ ನೋಡುಗರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡಿ ಆ ಸಬ್ಜೆಕ್ಟು ಅವನಿಗೆ ಬೇಗ ತಲುಪೋ ಥರ ಮಾಡ್ಬೋದು, ಅದನ್ನು ಕೂಡ ನಾವು ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಮ್ಮ ಒಂದು ಪಾಡ್ಕಾಸ್ಟಿಗೆ ಬೇಕಾಗಿರುವಂಥ ನಮ್ಮದು ಏನು ವಿಷಯಗಳಿದೆ ಅದನ್ನು ತಲುಪ್ಸೋಕ್ಕೆ ಬೇಕಾಗಿರುವಂಥದ್ದು ಆ ವಿಜುವಲೈಸೇಷನಿಗೆ ಹೆಲ್ಪ್ ಆಗುವಂಥ AIಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ.
1: ಓಕೆ ಓಕೆ ಓಕೆ. ಸೊ ಇಲ್ಲಿ ಮತ್ತಷ್ಟು ಏನೇನೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ, ಇಲ್ಲಿ ಯೂತ್ಗಿರುವಂಥ ಆಪರ್ಚುನಿಟೀಸ್ ಏನು, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ನಡೆಸೋಣ ಈ ಹಾಡಿನ ನಂತರ. ಇದು FM ರೈನ್ಬೋ, ಕನ್ನಡ ಕಾಮನ ಬಿಲು, 101.3. ಸಮಯ ಹೇಗೋಗ್ತಾ ಇದೆ ಗೊತ್ತಿಲ್ಲ, ಹಾಗೆ ಮಾತುಕತೆ ಕೂಡ ಸಾಕಷ್ಟು ನಡೀತಾ ಇದೆ ಸರ್. ಅದು ನಾವು ಒಂದು ಬ್ರೇಕ್ ತಗೊಳಕ್ ಮುಂಚೆ ರಾಜು ರತ್ನ ಮತ್ತು ಪೂಜಾ ವರ್ಣಿಕಾ ಇವರು ರಾಜಾಜಿನಗರದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಮ ಮುಂದಿನ ದಾರಿಯಲ್ಲಿ ಚಿತ್ರ ನಿರ್ದೇಶನ ಮಾಡೋ ಅಂತ ಕನಸುಗಳೇನಾದರೂ ಇದೆಯಾ, ಅಥವಾ ಬರೀ ನಟನೆಯಲ್ಲೇ ಮುಂದುವರಿಯುವಂಥ ಕನಸಿದೆಯಾ ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ?
0: ಖಂಡಿತ, ನನಗೂ ನಿರ್ದೇಶನದ್ದು ಇದು ಕನಸು ಇದ್ದೇ ಇದೆ. ಯಾಕೆಂತಂದರೆ ನಾನು ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀನಿ, ಅಂದರೆ ಸಹ ನಿರ್ದೇಶಕನಾಗಿ, ಹಾಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಆಮೇಲೆ ಎಲ್ಲ ರೀತಿಯಲ್ಲಿ ಮೆಂಟ್ರಾಗಿಯೂ ಕೂಡ ಇರ್ಬೋದು. ರಂಗಭೂಮಿಯಲ್ಲಿ ಸೀರಿಯಲ್ಲು ಸಿನಿಮಾದಲ್ಲಿ ಮಾಡಿರೋದ್ರಿಂದಾಗಿ ನನ್ನದೇ ಆದ ಒಂದಿಷ್ಟು ವಿಜುವಲೈಸೇಷನ್ ಇದೆ. ವಿಜುವಲೈಸೇಷನ್ ಮೀನ್ ಅದು ಇವತ್ತಿನ ಯೂತ್ಸ್ ಇರ್ಬೋದು ಅಥವಾ ಪ್ರೆಸೆಂಟ್ ವರ್ಲ್ಡ್ ಇರ್ಬೋದು, ಆಮೇಲೆ ನಮ್ಮ ಜರ್ನಿ ಇರ್ಬೋದು, ಅದನ್ನೆಲ್ಲ ಕಟ್ಕೊಡುವಂಥ ಒಂದಿಷ್ಟು ಕಥೆಗಳ ಒಂದಿಷ್ಟು ಸರಮಾಲೆಗಳಿದೆ, ಅದನ್ನೆಲ್ಲ ಜೋಡಿಸಿ ಒಂದು ಡಿಫ್ರೆಂಟ್ ಆಗಿರುವಂಥ ವರ್ಲ್ಡ್ ಕ್ರಿಯೇಟ್ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಆಸೆಗಳಿದೆ. ಸೊ ಅದ್ರ ಜೊತೆಗೆ ಈಗ ನನಗೆ ಹೆಲ್ಪ್ ಆಗಿ ಬರ್ತಾ ಇರುವಂಥ AI ಒಂದು ಹೆಲ್ಪ್ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, AI ಮೂಲಕನೂ ಕೆಲವು ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿ. ಖಂಡಿತ.
1: ಸೊ ಇನ್ನು ಈ ಸೆಗ್ಮೆಂಟ್ಗೆ ಬ್ರೇಕ್ ತಗೊಳಕ್ಕೆ ಮುಂಚೆ ನಿಮ್ಗೊಂದು ಕಾಂಪ್ಲಿಮೆಂಟ್ಸ್ ಇದೆ. ಶಾಂತಾಚಾರ್ ವಡಿಕೇರ್ ಕುಕ್ಕನೂರು ಹರಿಹರದಿಂದ ಸಂದೇಶನ ಕಳಿಸಿದ್ದಾರೆ. ಯುವ ಕಲಾವಿದ ಕಾರ್ಯಕ್ರಮದಲ್ಲಿ ಕನ್ನಡ ಖ್ಯಾತ ರಂಗಭೂಮಿ ಮತ್ತು ಕಿರುತೆರೆ ನಟ ಹರೀಶ್ ಭಟ್ ನೀನಾಸಂ ಅವರ ಪರಿಚಯ ಮತ್ತು ಸಾಧನೆಗಳ ಕುರಿತು ನೀಡ್ತಾ ಇರುವಂಥ ಮಾಹಿತಿ ತುಂಬ ಚೆನ್ನಾಗಿದೆ. ಅವರ ಕಲಾಪಯಣ, ಅಭಿನಯದ ವೈವಿಧ್ಯತೆ ಮತ್ತು ಸಾಧನೆಗಳ ಕುರಿತು ನೀಡಿದ ಕಿರುಪರಿಚಯ ತುಂಬ ಅರ್ಥಪೂರ್ಣವಾಗಿತ್ತು. ಇಂತಹ ಪ್ರತಿಭಾವಂತ ಕಲಾವಿದರ ಪರಿಚಯವನ್ನು ಶ್ರೋತೃಗಳಿಗೆ ಮಾಡಿಕೊಟ್ಟಿರುವಂತಹ FM ರೈನ್ಬೋಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ವಾಪಸ್ಸಾಗೋಣ ನೀನಾಸಂ ಹರೀಶ್ ಭಟ್ ಅವರ ಜೊತೆಯಲ್ಲಿ ಮಾತುಕತೆಗೆ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು, 101.3. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ 4:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇವತ್ತಿನ ಬೆಂಗಳೂರು ಯೂತ್ ನಲ್ಲಿ ಸಾಕಷ್ಟು ಮಾತುಕತೆ ಮುಂದುವರಿತಾ ಇದೆ. ಹರೀಶ್ ಭಟ್ ನೀನಾಸಂ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸರ್, ನಿಮ್ಮ ಪಯಣ ಸಾಕಷ್ಟು ಸಾಕ್ತಾ ಇದೆ. ಈ ಪಯಣದಲ್ಲಿ ನೀವು ಮಾತಾಡ್ತಾ ಇದ್ರಿ ರಂಗಭೂಮಿ, AI, ಸೀರಿಯಲ್ಲು ಇವೆಲ್ಲವೂ ಆಗಿದೆ. ಇವತ್ತು ಏನೇನೆಲ್ಲ ಮಕ್ಕಳು ಅಥವಾ ಇವತ್ತಿನ ಯೂತ್, ಇವತ್ತಿನ ಮಕ್ಕಳೇ ನಾಳಿನ ಯೂತ್ ಆಗ್ತಾರೆ, ಇವತ್ತಿನ ಯೂತ್ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು ಆಗ್ತಾರೆ, ಏನೇನೆಲ್ಲ ಪಡ್ಕೊಳ್ಬಹುದು ಆಕ್ಚುಲಿ ಅವರು?
1: ಖಂಡಿತ, ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಷಯ. ಏನು ಅಂತಂದರೆ, ಇವತ್ತಿನ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ನಾನು ನೋಡಿದಾಗ, ಈಗ ನಾನು ಕೂಡ ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ, ಸೊ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ತುಂಬಾ ಈ ಮೊಬೈಲ್ ಇರ್ಬೋದು, ಯಾವುದೇ ಒಂದು ಹೊಸ ಇದು ಬಂದರೂ ಕೂಡ ಟೆಕ್ನಾಲಜಿ, ಅದನ್ನು ಬೇಗ ಆಕರ್ಷಣೆಯಿಂದ ತಿಳ್ಕೊಳ್ಳೋಕ್ಕೆ ಉತ್ಸಾಹ ಇರುವಂತಹ ಮೆಂಟಾಲಿಟಿ ಇವತ್ತಿನ ಯೂತ್ಸಿಗಿದೆ, ಆದರೆ ಮಕ್ಕಳಿಗಿದೆ. ಸೊ ಮೇಜರಾಗಿ ಏನು ತಿಳ್ಕೊಬೇಕು ಅಂತಂದರೆ, ನಾವು ಅದರ ಮೂಲ ಏನು ಅಂತ ತಿಳ್ಕೊಬೇಕಾಗತ್ತೆ. ಈಗ ನಾವು ಅದ್ರ ಮೂಲ ಬಿಟ್ಬಿಟ್ಟು ನಾವು ಅದನ್ನು ಬರೇ ಅದರದ್ದು ಟೆಕ್ನಾಲಜಿ ಅಷ್ಟೇ ತಿಳ್ಕೊಳಕ್ಕೆ ಹೋಯ್ತು ಅಂದರೆ, ನಾವು ಅದರಲ್ಲಿ ಬ್ರಾಡಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ, ಈಗ ನಾನು ಯಾವುದೋ ಎಡಿಟಿಂಗ್ ಬಗ್ಗೆನೋ ಅಥವಾ ಒಂದು AI ಪ್ರಾಂಪ್ಟ್ ಕೊಡೋ ಬಗ್ಗೆನೋ ನಾನೇನೋ ಸ್ಟಡಿ ಮಾಡಿದೆ ಅಂತಂದರೆ, ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ಬೇಸಿಕ್ ಆಗಿರುತ್ತೆ. ಅಂದರೆ ಅದನ್ನು ಈಗ ಒಂದು ನಾನು ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ ಅಂತಂದರೆ, ಅದರ ಮಾಡೋ ಒಂದು ಪ್ರೊಸೆಸ್ಸನ್ನು ನಾವು ತಿಳ್ಕೋಬೇಕಾಗತ್ತೆ. ಅದಾದ ಮೇಲೆ ಅದರ ಪ್ರಕಾರವಾಗಿ ನಾನು ಆ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ ಇದು ಎರಡೂ ಕೂಡ ಮನದಟ್ಟಾಗಬೇಕು. ಈಗ ಫಾರ್ ಎಕ್ಸಾಂಪಲ್, ಅವ್ರದ್ದು ನೆಕ್ಸ್ಟ್ ಅವರು ಮುಂದಿನ ಒಂದು ಕರಿಯರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಅವರು ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ತುಂಬ ಜನ ಯೂತ್ಸು ಕೂಡ ಇವತ್ತಿನ ದಿವಸದಲ್ಲಿ ಡಿಜಿಟಲ್ ಕಂಟೆಂಟರ್ ಆಗಿದ್ದಾರೆ.

ಡಿಜಿಟಲ್ ಕಂಟೆಂಟ್ ಮಾಡಿ ತುಂಬ ಯೂತ್ಸು ಆ ಥರ ಮುಂದೆ ಬರ್ತಾ ಇದ್ದಾರೆ. ಸೊ ಅವ್ರಿಗೇನಾಗುತ್ತೆ, ಅವ್ರು ಹೇಳುವಂಥ ವಿಷಯಗಳು ಸ್ಟಫ್ ಅಂತ ಹೇಳ್ತೀವಲ್ಲ, ಆ ಸ್ಟಫ್ ಜೊತೆಗೆ ವಿಜುವಲೈಸೇಷನ್ ಕೊಡೋಕ್ಕೂ ಬರಬೇಕು, ಆ ಸ್ಟಫ್ ಇರಬೇಕು. ಬರೇ ನಾನು ವಿಜುವಲೈಸೇಷನ್ ಅಷ್ಟೇ ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ ಅಂತಂದರೆ ಒಳಗಡೆ ಏನು ಸ್ಟಫೇ ಇರಲ್ಲ. ಆ ಒಳಗಡೆ ಸ್ಟಫ್ ಇರಬೇಕು ಅಂತಂದರೆ ಅದ್ರ ಸ್ಟಡಿ ಬೇಕು. ಫಾರ್ ಎಕ್ಸಾಂಪಲ್, ಆ ಸಬ್ಜೆಕ್ಟ್ ಮೇಲೆ ತುಂಬ ಆಳವಾಗಿ ಅವನು ಅದನ್ನು ತಿಳ್ಕೊಂಡು ಸ್ಟಡಿ ಮಾಡಿಕೊಂಡು ಅದರ ಜೊತೆಗೆ ವಿಜುವಲೈಸೇಷನ್ ಕೊಟ್ಟಾಗ ಜನರು ನೋಡೇ ನೋಡ್ತಾರೆ. ಈಗ ನಮ್ಮ ಜನಗಳಿಗೆ ನಾವು ಅಂದ್ಕೊಂಡು ಬಿಡ್ತೀವಿ, ನಾವು ಯಾವುದೋ ಒಂದರಲ್ಲಿ ಕಟ್ಟಾಕ್ಬಿಡ್ತೀನಿ ಅಥವಾ ಅದರಲ್ಲೇ ಅವ್ರು ನೋಡ್ತಾರೆ ಅಂತ. ಇಂಪಾಸಿಬಲ್. ಅವರಿಗೆ ಶಿಕ್ಷಣ ಇರಬೇಕು ಅಥವಾ ಅದಿರಬೇಕು ಇದಿರಬೇಕು ಅಂತಲ್ಲ. ಆಡಿಯನ್ಸ್ ಯಾವತ್ತೂ ಕೂಡ ಅವನು ಒಂದು ಇವತ್ತು ಹೇಗೆ ಇದೆ ಅಂತಂದರೆ ಒಂದು ಸೆಕೆಂಡ್, ಒಂದು ಮಿನಿಟ್ ಆದರೆ ಸಾಕು ಅವನು ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಡ್ತಾನೆ, ಅಷ್ಟು ರೀಲ್ಸನ್ನು ಅವ್ನು ನೋಡ್ತಾ ಇರ್ತಾನೆ. ಆ ಒಂದು ಮಿನಿಟಲ್ಲಿ ಅವನು ಹಿಡ್ಕೋಬೇಕು ಅಂತಂದರೆ ಅವನ ಸ್ಟಫ್ ಅಷ್ಟು ಇರಬೇಕಾಗಿರುತ್ತೆ ಸಬ್ಜೆಕ್ಟಲ್ಲಿ. ಆಗ ಅವನು ಸ್ಟಡಿ ಮಾಡಿ ಅದನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ಒಬ್ಬ ಆಡಿಯನ್ಸನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾನು ಆವಾಗ ಹೇಳೋಕ್ಕೋಗಿದ್ದು ನಮ್ಮ ಟ್ರೈನಿಂಗಲ್ಲಿ, ಹ್ಯಾಂಡ್ ರೈಟಿಂಗ್ ಅನಲೈಸಲ್ಲಿ ಬರವಣಿಗೆ ಇವತ್ತಿನ ಏನು, ಅದಕ್ಕೆ ನಾವು ಇವತ್ತಿನ ಯುತ್ಸಿಗೆ ಬೇಕಾಗಿರುವಂಥದ್ದೇ ಅದು. ಬರವಣಿಗೆಯಿಂದಾಗಿ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಿದೆ, ಆಮೇಲೆ ಅವನು ಪ್ರೆಸೆಂಟಾಗಿ ಯಾವ ಥರ ಥಿಂಕಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದಾನೆ, ಅವನ ಪ್ಯಾಟರ್ನ್ ಹೇಗಿದೆ, ಥಿಂಕಿಂಗ್ ಪ್ಯಾಟರ್ನು, ಇದು ಎಲ್ಲವನ್ನು ತಿಳ್ಕೊಳ್ಳುವಂತಹ ಅವನ ಬರವಣಿಗೆ ಅವನಿಗೆ ಹೇಳ್ತಾ ಇರುತ್ತೆ. ಮುಖವೇ ಮನಸ್ಸಿನ ಕನ್ನಡಿ ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಅವನ ಬರವಣಿಗೆಯೇ ಅವನ ಒಂದು ಮೆಂಟಲಿ ಪ್ರೆಸೆಂಟ್ ಸಿಚುವೇಷನ್ ಹೇಗಿದೆ ಅನ್ನೋದು ಹೇಳ್ತಾ ಇರುತ್ತೆ. ಸೊ ಅದು ಸ್ಟಡಿ ಮಾಡ್ತು ಅಂತಂದರೆ ಒಬ್ಬ ಬರವಣಿಗೆ ಹೇಗಿರಬೇಕು, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನು ಹೇಗೆ ಬರವಣಿಗೆ ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ. ಇವತ್ತು ಬರವಣಿಗೆ ಬಿಟ್ಟೋಗಿದೆ ತುಂಬ ಮಕ್ಕಳಿಗೆ. ಆ್ಯಕ್ಚುಲಿ ನಾವು ಪ್ರಾಕ್ಟೀಸ್ ಮಾಡಿಸೋದೇ ಇಲ್ಲ, ಬರವಣಿಗೆ ಮಾಡಿಸೋದೇ ಇಲ್ಲ. ಅವಾಗ ಏನಾಗುತ್ತೆ, ಬರವಣಿಗೆಯನ್ನು ಅವನು ತಿಳ್ಕೊಂಡು ನಾನು ಹೇಗಿರಬೇಕು ಹೇಗೆ ಏನು ಅಂತ ತಿಳ್ಕೊಂಡಾಗ ಒಂದು ಅವನ ಕರಿಯರ್ ತುಂಬ ಚೆನ್ನಾಗಿರುತ್ತೆ, ಅವನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅವನನ್ನು ಅವನು. ಇದೆಲ್ಲವೂ ಕೂಡ ಅದರಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾವು ಈ ಯುತ್ಸಿಗೆ ಹೆಲ್ಪ್ ಆಗೋ ಥರದಲ್ಲಿ ನಾವು ಮೇಜರಾಗಿ ಹ್ಯಾಂಡ್ ರೈಟಿಂಗ್ ಅನಲಿಸನ್ನು ಅವ್ರಿಗೆ ಕಲಿಸ್ಕೊಡ್ತಾ ಇರುವಂಥದ್ದು, ಅದರ ಜೊತೆಗೆ AI ಇದು ಮಾಡ್ತಾ ಇರುವಂಥದ್ದು, ಅದರ ಜೊತೆಗೆ ಟ್ರೈನಿಂಗು. ನಮಗೆ ಏನು ಸಬ್ಜೆಕ್ಟ್ಗಳಿರುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ಲು ಪಾಶ್ ಬಗ್ಗೆ ನನ್ನ ಮಿಸ್ಸಸ್ಸು ಅವ್ರು ಟ್ರೈನಿಂಗ್ ಮಾಡ್ತಾರೆ. ಈಗ ನಾವು ಮಾಡಿರುವಂಥ AI ಪಾಶ್ ಅಂತಂದರೆ ಈಗ ಅದು ಟ್ರೈ ಜೆಂಡರ್ ಅಂದರೆ ಈಗ ನಾವೇನು ಅಂದ್ಕೊಂಡು ಬಿಡ್ತೀವಿ, ಒಂದು ಹುಡುಗಿಯರಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ, ಹುಡುಗಿಯರಿಗೆ ಆಮೇಲೆ ಹುಡುಗರಿಗೆ ಆಮೇಲೆ ಈ ಹುಡುಗ ಮತ್ತು ಹುಡುಗಿ ಟ್ರಾನ್ಸ್ ಜೆಂಡರ್ ಇರ್ಬೋದು. ಸೊ ಆ ಥರ ಮೂರು ಲಿಂಗದವರಿಗೂ ಇರುವಂತಹ ಒಂದು ಪಾಶ್ ಇದು, ಅದು ಅಂದರೆ ಗೌರ್ಮೆಂಟಿಂದ ಇರುವಂತಹ ಒಂದು ಕಾನೂನಾತ್ಮಕವಾದಂಥ ಇದು, ಅದರ ರಿಲೇಟೆಡ್ ಆದ ಟ್ರೈನಿಂಗ್ ಇರ್ಬೋದು. ಸೊ ಈಗ ನಾವು ಏನು ಅಂದ್ಕೊಂಡಿರ್ತೀವಿ, ಟ್ರೈನಿಂಗ್ ಅಂದ ತಕ್ಷಣ ಒಂದು ಅಥವಾ ಎರಡು ಒಂದು ಮೆನ್ಷನ್ ಮಾಡಿರ್ತೀವಿ ಅಂತ. ಅದ್ರ ಜೊತೆಗೆ ನಾವೇನು ಅಂತಂದರೆ ಒಂದು ವೈಡ್ ಆಗಿರುವಂಥ ಬೇರೆ ಬೇರೆ ಸಬ್ಜೆಕ್ಟನ್ನು ಟ್ರೈನಿಂಗ್ ಕೊಡಬೇಕು ಅನ್ನೋದ್ರ ಮೇಲೆ ನಾವು ಅದರಿಂದ ಪಟ್ಟಿ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೋತಾ ಇದ್ದೀವಿ. ಹಾಗೆ ನಾವು ಈಗ ಮೇಜರಾಗಿ AI ವರ್ಕ್ ಮಾಡಿದ್ದೀವಿ. ನಮ್ಮ ಇನ್ಫೋ ಮಿತ್ರ ಅನ್ನೋ ಚಾನಲಲ್ಲಿ ನಾವು ತುಂಬ AI ಕಂಟೆಂಟನ್ನು ಹಾಕಿದ್ದೀವಿ. ಫಾರ್ ಎಕ್ಸಾಂಪಲು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಡ್ವರ್ಟೈಸ್ಮೆಂಟಿಗೆ ಬೇಕಾಗಿರುವಂಥ ಚಿಕ್ಕ ಒಂದು ಸ್ಟೋರಿ ರೆಡಿ ಮಾಡಿ ಅದಕ್ಕೆ ಬೇಕಾಗಿರೋ AI ಸ್ಟೋರಿ ರೆಡಿ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಹೌದು, ಇನ್ಫೋ ಮಿತ್ರ ಅಂತ. ಸೊ AI ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಅಲ್ಲಿ ಹಾಕಿದ್ದೀವಿ. ಕೆಲವೊಂದಿಷ್ಟು ನಮ್ಮ ಒಂದಿಷ್ಟು ನಾವು ಏನೇನು ಪ್ರಯೋಗ ಮಾಡಬೇಕು ಅದನ್ನು ಮಾಡಿ ಹಾಕಿರುವಂಥದ್ದು. ಇದ್ರ ಮೇಲೂ ನಮ್ಮ ಯುತ್ಸಿಗೆ ಮತ್ತು ಹೊಸ ವರ್ಕರಿಗೆ ನಾವು ಹೇಳ್ಕೊಡುವಂಥದ್ದು ಏನು ಅಂತಂದರೆ, AI ಇಟ್ಕೊಂಡು ಅವನು ಕ್ರಿಯೇಟಿವ್ ವರ್ಕನ್ನು ಹೇಗೆ ಮಾಡ್ಬೋದು ಅಂತ. ಜೊತೆಗೆ ಈಗ ಅವನ ಸ್ಟಡಿನೂ ಇರಬೇಕು, ಈ ಕ್ರಿಯೇಟಿವ್ ವರ್ಕು ಇರಬೇಕು, ಎರಡು ಇದ್ದಾಗ ಜನರಿಗೆ ಬೇಗ ಅರ್ಥ ಆಗತ್ತೆ ಅನ್ನೋದೇ ನಮ್ಮ ಉದ್ದೇಶ. ಇದನ್ನೇ ನಾನು ಆವಾಗ ಹೇಳಕ್ಕೆ ಬಂದಿದ್ದು. ಅಂದರೆ ಬರೇ ನಾವು ಏನಾಗುತ್ತೆ AI ಇಟ್ಕೊಂಡು ನಾನೆಲ್ಲ ಮಾಡಿಬಿಡ್ತೀನಿ ಅಂದರೆ ಆಗದೇ ಇಲ್ಲ. ಈಗ ನನ್ನ ಹತ್ರ ಒಂದು ಎಜುಕೇಷನ್ನು ಅಥವಾ ಒಂದು ಸ್ಟಡಿ ಮಾಡಿರೋ ಸಬ್ಜೆಕ್ಟ್ ಇದ್ದಾಗ ಆ ಸ್ಟಫನ್ನು ಇಟ್ಕೊಂಡು ನಾನು ತುಂಬ ವೆರೈಟೀಸ್ ಆಫ್ ಪ್ರೋಗ್ರಾಮ್ ಮಾಡ್ಬೋದು. ಅದೇ ಇಲ್ಲ ಅಂತಂದರೆ ನಾನು ಏನು ಬರೇ AI ಇಟ್ಕೊಂಡು ಅದು ಕೊಟ್ಟಿರೋದು ಮಾಹಿತಿನೇ ಅಷ್ಟೇ ಆಗಿಬಿಡುತ್ತೆ. ಈಗ ಒಂದು ರೀತಿಯ ಸಂಶೋಧನೆ ಪ್ರಕಾರ AIಯಲ್ಲಿ ಸಿಗುವಂಥ ಎಲ್ಲ ಮಾಹಿತಿಯೂ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಇದೇ ಥರ ಆಗೋಯಿತು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಕೆಲವು ಕಡೆಗೆಲ್ಲ ಎಲ್ಲ ವರ್ಕರನ್ನು ತೆಗೆದು ಬರೇ AI ಮಾಡುತ್ತೆ ಅನ್ನೋ ಕಾರಣದಲ್ಲಿ AI ವರ್ಕರನ್ನು ಇದು ಮಾಡಿದರು. ಆದರೆ AI ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಿದೆ, ಹಾಗಾಗಿ ನಮ್ಮ ಸ್ಟಡಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ
ನಾವು ಎ ಐ ಜೊತೆಯಲ್ಲಿ ನಮ್ಮ ಸ್ಟಡಿನೂ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ನಾನು ಹೇಳಿದೆ ಏನು ಅಂದರೆ, ಯೂತ್ಸಿಗಿರ್ಬೋದು, ಇವತ್ತಿನ ಮಕ್ಕಳಿಗಿರ್ಬೋದು, ನಮ್ಮ ಯಾವುದೇ ರೀತಿಯಾದಂಥ ಟೆಕ್ನಾಲಜಿ

0: ಡೆವಲಪ್ ಆಗಿದ್ದರೂ ಕೂಡ ಟೆಕ್ನಾಲಜಿ ಜೊತೆಯಲ್ಲೇ ನಮಗೆ ಎಜುಕೇಷನ್ ಬೇಕು. ಎಜುಕೇಷನನ್ನು ನಾವು ಟೆಕ್ನಾಲಜಿಯನ್ನು ಎರಡು ಮರ್ಜ್ ಮಾಡಿ ಹೇಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗೆ ನಮ್ಮ ಎಜುಕೇಷನ್ ಆದಮೇಲೆ ನೆಕ್ಸ್ಟ್ ನಮ್ಮ ಉದ್ಯೋಗದಲ್ಲಿ, ಹಾಗೆ ನಮ್ಮ ಏನು ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ದೊಡ್ಡ ಒಂದು ಟಾರ್ಗೆಟ್ ನಮ್ಮ ಗೋಲ್ ಇರ್ಬೋದು, ಅದನ್ನು ಅದಕ್ಕೆ ನಾವು ಹೇಗೆ ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದಿರ್ಬೋದು. ಸೊ ಇದು ಎಲ್ಲದಕ್ಕೂ ಕೂಡ ನಾವು ಒಂದು ಜೊತೆ ಜೊತೆಗೆ ಮರ್ಜ್ ಮಾಡ್ಕೊಂಡು ತಗೊಂಡು ಹೋದಾಗ ಮಾತ್ರ ದೊಡ್ಡ ಒಂದು ಕ್ಯಾನ್ವಾಸಲ್ಲಿ ನಾವು ದೊಡ್ಡ ಕ್ಯಾನ್ವಾಸ್ ಇದ್ದಾಗೆ ದೊಡ್ಡ ಚಿತ್ರ ಬಿಡಿಸ್ತಾ ಹೋದಾಗೆ ನಮ್ಮ ವಿಜುವಲ್ಲಿಗೆ ದೊಡ್ಡ ವಿಜುವಲ್ ಮಾಡಿಕೊಂಡು ಅದನ್ನು ದೊಡ್ಡದಾಗಿ ಕಟ್ತಾ ಹೋಗ್ಬೋದು, ದೊಡ್ಡದಾಗಿ ನಾವು ಸಮಾಜಕ್ಕೆ ಕೊಡ್ಬೋದು. ಇದು ನನ್ನ ಒಂದು ಇದು.
1: ಒಂದು ನಿಮಿಷ ಮಾತ್ರ ಬಾಕಿ ಇದೆ, ನಿಮ್ಮ ಮುಂದಿನ ಯೋಜನೆಗಳು ಏನೇನಿದೆ ಮತ್ತೆ ನಿಮ್ಮ ಮುಂದೆ ಯಾವ ತರದ ಪಾತ್ರಗಳು, ಅವ್ರು ಅವಾಗಲೇ ಕೇಳ್ದಂಗೆ ನಿರ್ದೇಶನ ಇರಬಹುದು, ಏನೇನು ಮಾಡಬೇಕು ಅನ್ಕೊಳ್ಳೀರಾ, ಏನೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ?
0: ಖಂಡಿತ, ಅದೇ ನನ್ನ ನಿರೀಕ್ಷೆ ಅಂತಂದರೆ ನನಗೆ ಒಳ್ಳೆ ಪಾತ್ರಗಳ ಜೊತೆಗೆ ಒಂದು ಒಳ್ಳೆ ವಿಷಯಗಳನ್ನು ಸಮಾಜಕ್ಕೆ ಕೊಡಬೇಕು. ಆಮೇಲೆ ನಾವು ಡೈರೆಕ್ಷನ್ ಮಾಡೋದಿರ್ಬೋದು, ಅಂದರೆ ಶಾರ್ಟ್ ಮೂವೀಸ್ ಇರ್ಬೋದು, ಮೂವೀಸ್ ಇರ್ಬೋದು, ಅದೊಂದು ಯೋಜನೆ ಇದೆ. ಅದರ ಜೊತೆಗೆ ಈ AI ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ ಇಟ್ಕೊಂಡು ಹೇಗೆ ಜನರಿಗೆ ವಿಷಯಗಳನ್ನು ತಲುಪಿಸ್ಬೋದು ಅನ್ನೋದು ಇದೆ. ನಮ್ಮ ಇನ್ಫೋ ಮಿತ್ರ ಮತ್ತು ವಿಲ್ ಕ್ರಿಯೇಷನ್ ಎರಡು ಚಾನೆಲ್ಲಿಂದಾಗಿ ನಾವು ಮೇಜರಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂಥದ್ದೇ ಒಳ್ಳೊಳ್ಳೆ ಸಬ್ಜೆಕ್ಟನ್ನು, ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನನ್ನದೇ ಆದ ಒಂದಿಷ್ಟು ಎಲ್ಲ ಕೆಲವು ವಿಷಯಗಳನ್ನು ಇಟ್ಕೊಂಡು ನಾನು ಮಾಡುವಂತಹ ಒಂದು ಎಕ್ಸ್ಪೆರಿಮೆಂಟ್ ಇರ್ಬೋದು. ಸೊ ಇದೆಲ್ಲ ನನ್ನ ದೊಡ್ಡದಾದಂತಹ ಒಂದು ಕ್ಯಾನ್ವಾಸ್ ಇದೆ, ದೊಡ್ಡ ಒಂದು ಯೋಜನೆಗಳಿದೆ. ಹೌದು ಹೌದು, ಡ್ರೀಮ್ ಒಂದು ದೊಡ್ಡದಾಗಿರೋದ್ರಿಂದಾಗಿ ತುಂಬ ಪಟ್ಟಿನೇ ಬೆಳೆಯುತ್ತೆ ಅದು. ಬಟ್ ನನಗೆ ಇಷ್ಟೊತ್ತಿನವರೆಗೆ ಒಂದು ಈ ಆಕಾಶವಾಣಿ ಬೆಂಗಳೂರಿನಲ್ಲಿ ಕಂಪನಾಂಕ 101 ಬರ್ತಾ ಇರುವಂತಹ
1: ಆಕಾಶವಾಣಿ ಮೊದಲಿಂದ ಕೇಳಿದಿರಾ, ಮುಂಚೆಯಿಂದ ಕೇಳಿದಿರಾ ಅಂತ ಹೇಳಿದ್ರಿ.
0: ಖಂಡಿತ,
1: ಸೊ ಬೇಗ ಹೇಳ್ಬಿಡಿ, ಆಕಾಶವಾಣಿಗೆ ಬಂದಿದ್ದಕ್ಕೆ ಏನನ್ನಿಸ್ತು?
0: ಇಲ್ಲ, ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಇಷ್ಟು ವರ್ಷ ಆದರೂ ಅದರ ಒಂದು ನಾನು ಸ್ಟಫ್ ಹಾಗೆ ಇಟ್ಕೊಂಡಿದೆ, ಆಮೇಲೆ ಅದರ ವಿಷಯದ ಸಂಗ್ರಹಣೆ ಮತ್ತು ಜನರಿಗೆ ತಲುಪಿಸುವಂತಹ ಮಾಹಿತಿ ಇರ್ಬೋದು, ಅದರ ವಿಶೇಷವಾದ ಕ್ವಾಲಿಟಿ ಹಾಗೆ ಇಟ್ಕೊಂಡಿದೆ ಅನ್ನೋದನ್ನ ನಾನು ತುಂಬಾ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಕನಸುಗಳು ಆಸೆಗಳು ಈಡೇರಲಿ ಅಂತ ಚಂದ್ರಿಕಾ ಜಗನ್ನಾಥ್ ನೆಲ್ಲಗುಂದಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನೀನಾಸಮ್ ನಟರು ಅಂದ್ರೆ ತುಂಬಾ ಖುಷಿ ಆಗತ್ತೆ, ಅವರಿಗೆ ಅಭಿನಂದನೆಗಳು ಅಂತ ನಾಗಪಟ್ಟಿ ವಿ ಗಡೆ ಸಾಗರದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತಷ್ಟು ಜನರ ಸಂದೇಶ ಈಗ ಬರ್ತಾ ಇದೆ, ಸೊ ಕಾರ್ಯಕ್ರಮ ಕೇಳಿ ಎಲ್ಲರೂ ಖುಷಿಯಾಗಿದ್ದಾರೆ. ನಿಮಗೂ ಕೂಡ ಶುಭ ಹಾರೈಸ್ತೀವಿ ನಾವು FM ರೈನ್ಬೋ ಕಡೆಯಿಂದ, ಆಕಾಶವಾಣಿ ಕಡೆಯಿಂದ. ಮತ್ತೆ ಸಾಕಷ್ಟು ಕನಸುಗಳನ್ನ ಹೊತ್ತಿದ್ದೀರಾ, ಆ ಕನಸುಗಳನ್ನೆಲ್ಲ ನನಸು ಮಾಡಿಕೊಂಡು ಮತ್ತೆ ಒಂದಷ್ಟು ದೊಡ್ಡ ಹೆಸರಿನ ಜೊತೆಲಿ ವಾಪಸ್ ಆಗಿ FM ರೈನ್ಬೋಗೆ ನಿಮ್ಮನ್ನ ಮತ್ತೆ ಸಂದರ್ಶಿಸುವಂತ ಭಾಗ್ಯ ನಮಗೂ ಸಿಗ್ಲಿ, ಮಾಹಿತಿ ಜನಕ್ಕೂ ಸಿಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ �ಜೊತೆಯಾಗಿದ್ದು ನಾನು ಮಧುಚೈತ್ರ, ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಇದೆ 5:53 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸೋಮವಾರದ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು, ನಿಮ್ಮ ಗೆಳೆಯ ಪ್ರಶಾಂತ್. ಸಂಜೆ 5 ರಾತ್ರಿ 11 ನಿಮ್ಮ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅದೇ ರೀತಿ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ

ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ, ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಐದು ಗಂಟೆ 14 ನಿಮಿಷ ಆಗಿದೆ. ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ ಸ್ನೇಹಿತರೆ. ಸೊ ಹಾಗೆ ಮಾತಾಡ್ತಾ ಇವತ್ತಿನ ವಿಶೇಷ ಏನು ಅಂತ ನೀವೆಲ್ಲ ಕೇಳ್ತಿರ್ಬೋದು. ಏನಿದೆ ಇವತ್ತಿನ ವಿಶೇಷ? ಒಂದೊಂದು ಸರಿ ಲೈಫಲ್ಲಿ ಹೇಗಿರುತ್ತಪ್ಪ ಅಂತಂದರೆ ಅನ್ಫರ್ಗೆಟಬಲ್ ಮೆಮರಿ ಅಂತ ಇರುತ್ತೆ. ಅಂದರೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಆ ಒಂದು ಕ್ಷಣಗಳು ಜೀವನದಲ್ಲಿ, ಆ ಒಂದು ಘಟನೆ ಎಲ್ಲ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆ ಥರದ್ದು ನಿಮ್ಮ ಜೀವನದಲ್ಲಿ ಅನ್ಫರ್ಗೆಟಬಲ್ ಮೆಮರಿ ಅಂತಂದರೆ ಯಾವುದು ನೀವು ನನಗೆ ತಿಳಿಸ್ಬೋದು. 9840901013ಗೆ ನೀವು ಸಂದೇಶವನ್ನು ಕಳಿಸ್ಬೋದು. ಜೊತೆಯಲ್ಲಿ ಈಗಾಗಲೇ ಭಾಳ ಜನ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಖಂಡಿತ ಯಾರ್ಯಾರು ಸಂದೇಶ ಕಳಿಸ್ತಾರೆ, ಎಸ್ ಎಲ್ಲ ನೋಡೋಣ. ಮತ್ತೊಂದು ಒಳ್ಳೆ ಗೀತೆ ಶಾನ್ ಅವರ ಧ್ವನಿಯಲ್ಲಿ ಶಾನದಾರ ಆಗಿರುವಂಥ ಗೀತೆಯನ್ನು ಕೇಳ್ಕೊಂಡು ಬನ್ನಿ. ಇದಾದಮೇಲೆ ಇನ್ನಷ್ಟು ಮಾತಾಡ್ತಾ ಹೋಗೋಣ. ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಅಲ್ಲಿ

ಒಳ್ಳೆ ಗೀತೆಗಳಂತೂ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇರ್ತೀರಿ, ಹಾಗೆ ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಇರೋದು. ನಾಗೇಂದ್ರ ಅವರು ತಾವರ ಕೆರೆ ಕುಣಿಗಲ್ ತಾಲೂಕಿನಿಂದ ಪ್ರಶಾಂತ್ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಣಿ ಹಳೆಬೀಡು ಅವರು ಹೇಳ್ತಾರೆ ಅವರ್ ಯು ಪ್ರಶಾಂತ್ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಗಲೇ ಯಾಕೋ ಕೋಪ ಮಾಡ್ಕೊಂಡಿದ್ದಾರೆ, ಹೇಗಿದ್ದೀರಾ ಪ್ರಶಾಂತ್? ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಿರೋದು ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ರಘು ಅವರು ಹೇಳ್ತಾರೆ, ಪ್ರಶಾಂತ್ ಅವರೇ ಆಫೀಸ್ನ ಇವತ್ತೊಂದು ಸ್ವಲ್ಪ ಬೇಗ ನಾನು ಆಫೀಸ್ ಮುಗಿಸಿ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಓಕೆ, ಎಫ್ ಎಂ ರೈನ್ಬೋನ ಕೇಳ್ತಾ ಇದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಮೆಮರೀಸ್ ಅಂತ ಅಂದರೆ ನಾನು ಮರೆಯೋಕ್ಕಾಗದಿರೋವಂಥದ್ದು ಅಂತಂದರೆ ಕಾಲೇಜ್ಗೆ ಹೋಗಬೇಕಾದ್ರೆ, ಓಕೆ, ನನ್ನ ಸ್ಕೂಲಲ್ಲಿ ನಾನು ಟಾಪರ್ ಬಂದಿದ್ದಕ್ಕೆ ಸನ್ಮಾನ ಮಾಡಿ ಕಳಿಸಿದ್ದು. ಓಕೆ, ಅದನ್ನು ರಘು ಅವರು ಹೇಳ್ತಿರೋದು. ಜೊತೆಯಲ್ಲಿ ನಂಬರ್ ಎಂಡಿಂಗ್ 944 ಒಂದು ಸಂದೇಶ ಬಂದಿದೆ ಸ್ನೇಹಿತರು. ಓಕೆ, ಮೆಮರೀಸ್ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಫ್ರೆಂಡ್ಸ್ ಜೊತೆಗೆ ನಾವು ಟ್ರಿಪ್ ಹೋಗಿದ್ದಂಥ ಮೆಮೊರಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಡ್ರೀಮ್ ಕಮ್ ಟ್ರೂ ಮೆಮೊರಿ ಅಂದರೆ ಸದ್ಯದವರೆಗೂ ನನಗೆ ಅದೇ ಇರೋದು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರ ಹೆಸರನ್ನು ಕಳಿಸಿಲ್ಲ. ಓಕೆ, ನಿಮಗೆ ಡ್ರೀಮ್ ಕಮ್ ಟ್ರೂ ಮೆಮೊರಿ ಅಂತ ಅನಿಸಿರೋದು ಯಾವುದು ನೀವು ನನಗೆ ಸಂದೇಶವನ್ನು ಕಳಿಸಬಹುದು 9484 01093.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ ಆಕಾಶವಾಣಿ.

ಅದ್ಭುತವಾಗಿರುವಂತಹ ಗೀತೆಗಳಂತೂ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಜೊತೆಯಲ್ಲಿ ಇಲ್ಲಿ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ, ಗುಡ್ ಈವ್ನಿಂಗ್ ಪ್ರಶಾಂತ್, ಸೋಮವಾರ ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ನಿಮಗೂ ಕೂಡ ಶುಭ ಸಂಜೆ ಪ್ರಶಾಂತ್, ವೆರಿ ಗುಡ್ ಈವ್ನಿಂಗ್ ಅಂತ ವೀಣಾ ಕರಿಯಪ್ಪ ಅವರು ಕಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ನಿಮಗೂ ಕೂಡ ವೆರಿ ವೆರಿ ಗುಡ್ ಈವ್ನಿಂಗ್. ಆಕಾಶವಾಣಿ ಫ್ರಮ್ ರೈನ್ಬೋಗೆ ಶುಭ ಸಂಜೆ ಅಂತ ಹೂಳೆ ಲಕ್ಷ್ಮೀ ಚಂದ್ರಶೇಖರ್,

ಪುಂಗಿ ಸಹ ಒಂದು ನಾನು ನನ್ನ ಹತ್ರ ವೆರೈಟೀಸ್ ಇದೆ. ಅದರಲ್ಲಿ ಒಂದು ಸಲ ನಾನು ಒಂದು ಹಾವಿನ ಮುಂದೆ ಪುಂಗಿ ನುಡಿಸಿದಾಗ ನನಗೆ ಗೊತ್ತಾಯಿತು ಹಾವು ಏನು ಮಾಡಲ್ಲ ಅಂತ, ಯಾಕಂದರೆ ಹಾವಿಗೆ ಕಿವಿ ಕೇಳಿಸೋದಿಲ್ವಂತೆ. ಹಾಗಾಗಿ ಅದು ನನಗೆ ತುಂಬ ಒಂಥರ ಅಚ್ಚರಿಯಾದ ಅನ್ಫರ್ಗೆಟಬಲ್ ಮೆಮರಿ ಅಂತ ಅನ್ನಿಸ್ತಾ ಇದೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಜೊತೆಯಲ್ಲಿ ಹಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿ ಇಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರ, ವೆರಿ ಗುಡ್ ಈವ್ನಿಂಗ್ ಎಫ್ ಎಂ ರೈನ್ಬೋ ಅಂತ ಹೇಳಿ. ಜೊತೆಯಲ್ಲಿ ಪೂಜಾ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಅಮೃತ ರಮೇಶ್ ಅವರು ಗುಡ್ ಈವ್ನಿಂಗ್ ಪ್ರಶಾಂತ್ ಹೇಗಿದ್ದೀರಾ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ. ನಾನು ಉತ್ತರ ಭಾರತದ ಯಾವುದೋ ಒಂದು ಯಾತ್ರೆಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಸುಮಾರು 5 ದಿನದಲ್ಲಿ ಬಹಳಷ್ಟು ಜಾಗಗಳನ್ನು ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕವರ್ ಮಾಡಿದ್ವಿ. ತುಂಬ ವರ್ಷಗಳಿಂದ ನಾವು ಅದನ್ನು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಹಾಗಾಗಿ ಈಗ ಕಳೆದ ವರ್ಷ ಹೋಗಿ ಬಂದ್ವಿ, ಅದು ನನಗೆ ಅನ್ಫರ್ಗೆಟಬಲ್ ಮೆಮರಿ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಥರದ ಅನ್ಫರ್ಗೆಟಬಲ್ ಮೆಮರಿ ಸಿಕ್ತು ಅಂತಂದರೆ ನಿಜವಾಗ್ಲೂ ಯಾವ ದಿನಾನು ಬೇಜಾರು ಅಂತ ಅನ್ಸೋದೇ ಇಲ್ಲ ಬಿಡಿ. ಸೊ ನಿಮಗೇನಿಸುತ್ತೆ, ನೀವು ಸಂದೇಶವನ್ನು ಕಳಿಸ್ಬಹುದು 9480910013 ಕೆ ಎಫ್ ಎಂ ರೈನ್ಬೋಗೆ. ಮುಂದಿನ ಗೀತೆ ಎಂಜಾಯ್ ಮಾಡಿ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ.

ಇಂಪಾದ ಹೊತ್ತಿನಲ್ಲಿ ಇಂಥ ಗೀತೆಗಳು ಕೇಳಬೇಕು ಅಂತ ಮನಸ್ಸು ಅಂತ ಇದೆ ಅಂತ ಹೇಳಿ ರಘುವರ ಸಂದೇಶ ಬಂದು ತಲುಪಿದೆ. ರಾಣಿ ಹಳೆಬೀಡು ಅವರು ಹೇಳ್ತಿದ್ದಾರೆ, ಎಲ್ಲ ಗೀತೆಗಳು ಮಧುರವಾಗಿದೆ, ಒಂದೊಂದು ಒಂದು ಸರಳ ಪ್ರೇಮಿ ಗೀತೆ ಚಿತ್ರದ ಗೀತೆ ತುಂಬಾ ಇಷ್ಟ ಆಯಿತು ಪ್ರಶಾಂತ್, ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಹಲೋ ಪ್ರಶಾಂತ್ ಅಣ್ಣ, ವೆರಿ ಗುಡ್ ಈವ್ನಿಂಗ್. ಓಕೆ ನೈಸ್. ಪ್ರಶಾಂತ್ ಅವರೇ ಹೇಗಿದ್ದೀರಾ ಅಂತ ಸೌಭಾಗ್ಯ ಅವರು ಸಂದೇಶವನ್ನು ಕಳಿಸ್ತಾ ಇರ್ತೀರಾ. ವೆರಿ ನೈಸ್. ನೀವು ಹೇಗಿದ್ದೀರಾ? ಓಕೆ ವೆರಿ ನೈಸ್. ನನ್ನ ಲೈಫಲ್ಲಿ ಮರೆಯಲಾಗದ ಟೈಮ್ ಅಂದರೆ ಅದು ಸ್ಕೂಲ್ ಲೈಫಲ್ಲಿ ಮತ್ತು ಬಿಫೋರ್ ಮ್ಯಾರೇಜ್ ಸ್ಕೂಲಲ್ಲಿ ಕಾಲೇಜಲ್ಲಿ.

ಎಲ್ಲ ಕಡೆ ಯಾವಾಗಲೂ ಎಕ್ಸಾಮಲ್ಲಿ ಟಾಪರ್ ತಾನೇ ಇರ್ತಾ ಇದ್ದೆ, ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಿದ್ದೆ. ಮತ್ತು ಯಾವುದೇ ಪ್ರೋಗ್ರಾಮಲ್ಲಿ ಆ್ಯನ್ಯುವಲ್ ಡೇಲಿ ಏನೇ ಸ್ಕೂಲ್ ಫಂಕ್ಷನ್ ಇದ್ದರೂ ಮೊದಲೇ ವೆಲ್ಕಮ್ ಸ್ಪೀಚ್ ವೆಲ್ಕಮ್ ಸಾಂಗ್ ಪ್ರೋಗ್ರಾಮಲ್ಲಿ ನನ್ನದೇ ಇರ್ತಾ ಇತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಲೈಫ್ ಬೇಕು ಅನಿಸುತ್ತೆ, ಮತ್ತು ಅದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವೀಟ್ ಮೆಮರೀಸ್ ಅದು ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು. ನಂಬರ್ ಎಂಡಿಂಗ್ 312 ಇಂದ ಆ ಸಂದೇಶ ಬಂದಿದೆ. ಜೊತೆಯಲ್ಲಿ ನೈಸ್ ಸಾಂಗ್ಸ್ ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್. ಸೊ ನಿಮಗೆ ಮರೆಯಲಾರದಂತಹ ಒಂದು ಮೆಮರಿ ಅಂತಂದರೆ ಯಾವುದು, ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9480090013 ಕೇಳ್ತಾರೆ FM Rainbow 101.3.

ಲವ್ ಯು ಕಣೇ, ಲವ್ ಯು ಟು ಕಣೋ. ಅದ್ಭುತವಾಗಿರುವಂತಹ ಗೀತೆ, ಭೀಮಾ ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ. ಓಕೆ, ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ. ಓಕೆ ಓಕೆ ಓಕೆ, ಇನ್ಯಾವ ಗೀತೆಗಳಿದೆ, ಇನ್ನೇನು ಸಂದೇಶಗಳಿದೆ, ಬನ್ನಿ ಎಲ್ಲ ಸಂದೇಶಗಳ ಕಡೆ ನೋಡ್ಬಿಡೋಣ. ಓಹೋಹೋಹೋ, ಓಕೆ. ಪವಿತ್ರ ನಾಗರಾಜ್ ಸಿರಿಸಿ ಇಂದ ಹೇಳ್ತೀರಿ, ಲೈಫ್ನಲ್ಲಿ ಇಷ್ಟು ದಿನ ಮರೆಯಲಾರದಂಥ ದಿನ ಇಲ್ಲ. ಆದರೆ ಮೊನ್ನೆ ದಿನ ಮೊದಲ ಬಾರಿಗೆ ಆಕಾಶವಾಣಿಯಿಂದ ಫೋನ್ ಬಂದಿತ್ತು, ಮಾತನಾಡಿತ್ತು. ಜೀವನದ ಮರೆಯಲಾರದ ಕ್ಷಣ ಅದು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓ, ವೆರಿ ನೈಸ್, ಖುಷಿ ಆಯಿತು. ಏನು ವಿಷಯಕ್ಕೆ ಅಂತಲೂ ನೀವು ಹೇಳಿದ್ರೆ ಇನ್ನಷ್ಟು ನಮಗೂ ಖುಷಿ ಆಗ್ತಾಯಿತ್ತು. ವೆರಿ ನೈಸ್. ಹರಿಹರದಿಂದ ಹುಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಹೇಳ್ತಿದ್ದಾರೆ, ಒಮ್ಮೆ ವಿಮಾನದಲ್ಲಿ ಬೆಂಗಳೂರು ಟು ದೆಹಲಿ ಹೋಗಿದ್ವಿ, ಅದು ಫ್ಯಾಮಿಲಿ ಟ್ರಿಪ್, ಅದು ಮರೆಯೋದಕ್ಕೆ ಸಾಧ್ಯವೇ

0: ಇಲ್ಲ, ಅದಂತೂ ನನ್ನ ಲೈಫಲ್ಲಿ ತುಂಬ ಎಂಜಾಯ್ ಮಾಡಿದಂಥ ಕ್ಷಣಗಳು ಅದು ಅಂತ ಅವ್ರು ಹೇಳ್ತಿದ್ದಾರೆ. ಓ, ಇನ್ನಷ್ಟು ಆ ಥರದ ಮಧುರ ನೆನಪುಗಳು ನಿಮ್ಮ ಪಾಲಾಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಮುಸಂಜೆ ಹಾಡುಗಳು ಸೂಪರ್ ಸೂಪರ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು. ಓಕೆ, ಯಾರು ಯಾರು ಯಾರು, ರಾಮಕೃಷ್ಣ ರೆಡ್ಡಿ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಮಧುರವಾದ ಗೀತೆಗಳು ದಿನಪೂರ್ತಿ ದೊಡ್ಡ ಮನಸ್ಸುಗಳಿಗೆ ಮುದ ನೀಡ್ತಾ ಇದೆ ಪ್ರಶಾಂತ್ ಅವರೇ ಅಂತ ವಿಜಯಕುಮಾರ್ ಎಸ್ ಎಂ ಯಾರಕ್ಕೆನಗರೆ ಹಾವೇರಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ವೆರಿ ನೈಸ್, ಥ್ಯಾಂಕ್ ಯು. ಹಾಗೇ ಓಕೆ, ಸೂಪರ್ ಸಾಂಗ್ ಕೃಷ್ಣ ಪ್ರಣಯ ಸಖಿ ಚಿತ್ರದ ದ್ವಾಪರ ನನ್ನ ಫೇವ್ರೆಟ್ ಸಾಂಗ್ ಪ್ರಶಾಂತ್ ಅಂತ ಪೂಜಾ ಅವರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ಕುಣಿಗಲ್ ತಾಲೂಕಿನಿಂದ ಹೇಳ್ತೀರಿ ಇಂಥ ಸಾಂಗ್ಸ್ ಹಾಕ್ಬಿಟ್ರೆ ನಾವು ಕೆಲಸ ಹೇಗೆ ಮಾಡೋದು ಹೇಳಿ, ನಾವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಹೊಲದಲ್ಲಿ ಅಂತ ನಾಗೇಂದ್ರ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್, ಎಲ್ಲರೂ ಸಂದೇಶವನ್ನು ಕಳಿಸಿರುವಂಥ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾವಾಗಲೂ ಮಧುರ ನೆನಪುಗಳು ಅಂದರೆ ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ, ಕಹಿ ಸಿಹಿ ಎಲ್ಲವೂ ಇದ್ದೇ ಇರುತ್ತೆ. ಆದರೆ ಆ ಮಧುರ ಕ್ಷಣಗಳಿಗೆ ಕಾಯ್ತಾ, ಮಧುರ ಕ್ಷಣಗಳು ಆ ಇದ್ದಂತಹ ದಿನಗಳನ್ನು ನೆನಪಿಸ್ಕೊಳ್ತಾ ನಾವು ಒಳ್ಳೊಳ್ಳೆ ದಿನಗಳಿಗೆ ಕಾಯೋದೇ ಜೀವನ ಅಂತ ಅನಿಸುತ್ತೆ. ಸೊ ಸಂದೇಶವನ್ನು ಕಳಿಸಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, 6:05 ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನ್ ವೆಲ್ ಎಫ್ ಎಂ ರೈನ್ಬೋ 101.3 ಬಜಾಜ್ಗಳು. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಒಂದು ಸಣ್ಣ ವಿರಾಮದ ನಂತರ.
1: ಆಕಾಶವಾಣಿ ಎಫ್ ಎಂ ರೈನ್ಬೋ.
2: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಭಾರತ ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ ಪದ.

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಬಿ ಯೋರ್ಸ್.
1: ಸಮಯ ಆಗಿದೆ 6:22 ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು. ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್, ಅವರ ಧ್ವನಿಯನ್ನು ಈಗ ಆಲಿಸೋಣ.
5: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
6: ಪ್ರಾರಂಭವಾಗಿತ್ತು.
5: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಏನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀಯೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಈ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ. ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ, ಅವರನ್ನ ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು. ಒಂದು 5,000 ಹಚ್ಚಾಕೋಕ್ಕೆ ನೀವು ಮಾಡಿಬಿಡಿ, ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರೊಂದು 10 ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ.

0: ಇದು ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 ಆವೃತ್ತಿ, 5 ಆವೃತ್ತಿ, 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ 1 ವರ್ಷವಾದ ಮೇಲೆ 80ರ ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಧ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ ಒಂದು ವಿಚಿತ್ರ ಏನು ಅಂತಂದರೆ ಅದು 1978ರಲ್ಲಿ ಪ್ರಾರಂಭವಾದ್ದು. 78ರಿಂದ ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
2: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಚಿಂತನೆಗಳ ರಂಗು ತರುವ ಕಾರ್ಯಕ್ರಮ ಮನಸ್ಸುಗಳ ಮಾತು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೆ ಯಾರೋ ಒಬ್ಬರ ಜೊತೆ ಇದ್ದೇ ಇರ್ತೀವಿ. ಪಕ್ಕದಲ್ಲಿ ಯಾರೂ ಇಲ್ಲ ಅಂತಂದ್ರೆ ನಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ. ಅಂದ್ರೆ ನಾವೆಲ್ಲೋ ಒಂಟಿ ಆಗೋಕೆ ಹೆದರ್ತಾ ಇದ್ದೀವ, ಆದ್ರೆ ಬೇರೆಯವರ ಜೊತೆ ಕನೆಕ್ಟ್ ಆಗೋ ಈ ತರಾತುರಿಯಲ್ಲಿ ನಮ್ಮ ಜೊತೆ ನಾವು ಕನೆಕ್ಟ್ ಆಗೋದನ್ನೇ ಮರೆತ್ಬಿಟ್ಟಿದ್ದೀವಿ ಅಲ್ವಾ? ಅದಕ್ಕೆ ಇವತ್ತಿನ ನಮ್ಮ ಸ್ಪೆಷಲ್ ಇನ್ಸೈಟ್ ನಮ್ಮೊಂದಿಗೆ ನಾವು. ನೋಡಿ, ನಮ್ಮಲ್ಲಿ ಜಗತ್ತು ತುಂಬಿಕೊಂಡಾಗ ಬೇರೆಯವರ ಜೊತೆ ಮಾತಾಡ್ತೀವಿ, ಆದರೆ ನಮ್ಮೊಳಗೆ ನಾವು ಇಣುಕಿ ನೋಡಿದಾಗ ಮಾತ್ರ ನಮ್ಮ ಮನಸ್ಸಿನ ನಿಜವಾದ ಮಾತು ಕೇಳಿಸುತ್ತೆ. ಇಲ್ಲಿ ನಾವು ಒಂದು ಮುಖ್ಯವಾದಂತಹ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಒಂಟಿತನ ಅಂದರೆ ಬೇಸರ, ಯಾರೂ ಇಲ್ವಲ್ಲ ಅನ್ನುವಂತಹ ಕೊರಗು. ಆದರೆ ಏಕಾಂತ ಅಂತಂದರೆ ಸಂಭ್ರಮ, ನಮ್ಮ ಜೊತೆ ನಾವೇ ಇರೋದನ್ನು ಇಷ್ಟಪಡುವಂತಹದ್ದು. ನಾವು ಜಗತ್ತಿನ ಎಲ್ಲರಿಗೂ ಸಹ ಬೆಸ್ಟ್ ಫ್ರೆಂಡ್ ಆಗೋಕೆ ಟ್ರೈ ಮಾಡ್ತೀವಿ, ಆದರೆ ನಮಗೆ ನಾವೇ ಬೆಸ್ಟ್ ಫ್ರೆಂಡ್ ಆಗೋಕೆ ಮರೆತು ಬಿಡ್ತೀವಿ. ದಿನದಲ್ಲಿ ಕನಿಷ್ಠ ಒಂದು 10 ನಿಮಿಷ ನಿಮ್ಮ ಫೋನನ್ನು ಪಕ್ಕಕ್ಕಿಟ್ಟು ಯಾರೂ ಇಲ್ಲದಂತಹ ಜಾಗದಲ್ಲಿ ಕಣ್ಣು ಮುಚ್ಚಿಕೊಂಡು ಕೂತು ನೋಡಿ. ನಿಮ್ಮ ಆಲೋಚನೆಗಳೇನು, ನಿಮ್ಮ ಒಳಗಿನ ಖುಷಿ ಏನು, ನಿಮ್ಮ ನೋವೇನು, ಇದೆಲ್ಲದರ ಜೊತೆ ಮುಖಾಮುಖಿ ಆದಾಗ ಸಿಗುವಂತಹ ನೆಮ್ಮದಿ ಇದೆಯಲ್ಲ, ಅದು ಜಗತ್ತಿನ ಯಾವ ಸೋಷಿಯಲ್ ಮೀಡಿಯಾ ಲೈಕ್ಸ್ನಲ್ಲೂ ಸಿಗಲ್ಲ, ಕಾಮೆಂಟ್ನಲ್ಲೂ ಸಿಗಲ್ಲ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮನಸ್ಸುಗಳ ಮಾತು. ಇವತ್ತು ನಮ್ಮೊಂದಿಗೆ ನಾವು ಕಳೆಯುವ ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಮೊಬೈಲ್ ಬ್ಯಾಟರಿ ಖಾಲಿಯಾದಾಗ ಚಾರ್ಜರ್ ಅನ್ನು ಹುಡುಕ್ತೀವಿ ಅಲ್ವಾ? ಹಾಗೆ ದಿನವಿಡೀ ಜಗತ್ತಿನ ಜವಾಬ್ದಾರಿಗಳು, ಆಫೀಸ್ನ ಕೆಲಸ, ಒತ್ತಡಗಳ ನಡುವೆ ನಮ್ಮ ಮನಸ್ಸಿನ ಬ್ಯಾಟರಿಯೂ ಸಹ ಖಾಲಿಯಾಗುತ್ತೆ. ಈ ಮನಸ್ಸಿಗೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಗೊತ್ತಾ? ಅದುವೇ ಏಕಾಂತ. ನಮ್ಮೊಂದಿಗೆ ನಾವು ಕಳೆಯುವಂತಹ ಆ ಸಣ್ಣ ಸಮಯ ನಮ್ಮನ್ನು ನಾವೇ ರಿಪೇರಿ ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ನಮ್ಮ ತಪ್ಪುಗಳೇನು, ನಮ್ಮ ಇಷ್ಟಗಳೇನು ಅಂತ ನಮಗೆ ನಾವೇ ವಿಶ್ಲೇಷಣೆ ಮಾಡಿಕೊಳ್ಬಹುದು. ಯಾರೋ ಬಂದು ನಮ್ಮನ್ನ ಪ್ರಶಂಸೆ ಮಾಡಲಿ ಅಂತ ಕಾಯೋದ್ರ ಬದಲು ಕನ್ನಡಿಯ ಮುಂದೆ ನಿಂತು ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳುವಂತಹ ಧೈರ್ಯ ಈ ಏಕಾಂತದಿಂದ ಸಿಗುತ್ತೆ. ಬದುಕನ್ನ ಪ್ರೀತಿಸಬೇಕಾದ್ರೆ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು. ಯಾರೋ ಒಬ್ರು ನಿಮ್ಮ ಜೊತೆ ಇಲ್ಲ ಅಂದ ತಕ್ಷಣ ಬದುಕು ಒಂಟಿ ಅನಿಸಬಾರ್ದು. ಯಾಕಂದ್ರೆ ನಿಮ್ಮ ಜೀವನದ ಅತಿದೊಡ್ಡ ಶಕ್ತಿಯೇ ನೀವು. ಇವತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮಗಾಗಿ ಒಂದು 5 ನಿಮಿಷ ಮೀಸಲಿಡಿ. ನಿಮ್ಮ ಮನಸ್ಸಿನ ಮಾತನ್ನ ನೀವೇ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಎಫ್ಎಂ ರೈನ್ಬೋ 101.3 ಮನಸ್ಸುಗಳ ಮಾತು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ನಿಮ್ಮ ಏಕಾಂತ ನಿಮಗೆ ಹೊಸ ಶಕ್ತಿಯನ್ನ ಕೊಡ್ಲಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಸುಂದರ ಚಿಂತನೆಯೊಂದಿಗೆ. ಕೇಳ್ತಾ ಇರಿ ರಂಗ್ ರಂಗಿನ ಎಫ್ಎಂ ರೈನ್ಬೋ 101.3. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ, ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು, ಈ ತಿಂಗಳಾಂತ್ಯದೊಳಗೆ ವಿಬಿಜಿರಾಮ್ಜಿ ಅಡಿ 1,00,000 ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2,900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ

0: ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ 2019-20ರಿಂದ 2025-26ರ ಅವಧಿಯಲ್ಲಿ ಒಟ್ಟು 625,94,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17%ರಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520,20,00,000 ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 6:15 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆಚ್ಗಳು ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಇವತ್ತಿನ ಈ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತಾಡ್ತಾ ಇದ್ದೀವಿ ಎಂದಿನಂತೆ ಯಾವುದಾದ್ರೂ ಒಂದು 10 ವಿಚಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿರುತ್ತೆ. ಮೊದಲನೇ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಎಂಜಾಯ್ ಮಾಡಿ ಈ ಸೂಪರ್ ಹಿಟ್ ಗೀತೆಯನ್ನು.

ವೆರಿ ಗುಡ್ ಈವ್ನಿಂಗ್ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಏನಿರಬಹುದು ಇವತ್ತಿನ ವಿಶೇಷ ಅಂತ ಹೇಳಿ, ನಾವು ಕಳೆದ ಕಾರ್ಯಕ್ರಮದಲ್ಲಿ ನಾವೊಂದು ವಿಚಾರನ ಮಾತಾಡಿದ್ವಿ, ಭಾರತದ 10 ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಭಾರತದ 10 ಉದ್ದ ರೈಲ್ವೆ ಲೈನ್ಸ್ ಬಗ್ಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. 10ನೇ ಸ್ಥಾನದಲ್ಲಿ ಟ್ರಿವಾಂಡ್ರಮಿಂದ ಗೋರಖ್ಪುರ್ಗೆ ಹೋಗುವಂಥ ಟ್ರೈನ್ 3248 ಕಿಲೋಮೀಟರ್ಗಳು, ಕ್ರಮಿಸತ್ತಂತೆ ಸುಮಾರು 59 ನಿಲ್ದಾಣಗಳು ಈ ಒಂದು ಟ್ರೈನ್ಗಿದೆ. ಸೊ ಇದು ಕೇರಳದಿಂದ ಗೋರಖ್ಪುರ್ ಅಂತ ಅಂದರೆ ಉತ್ತರ ಪ್ರದೇಶದಲ್ಲಿರುವ ಗೋರಖ್ಪುರ್ಗೆ ಹೋಗುವಂಥ ಟ್ರೈನ್ ಇದು. 10ನೇ ಸ್ಥಾನದಲ್ಲಿದೆ, 3248 ಕಿಲೋಮೀಟರ್. ಹಾಗೆ 9ನೇ ಸ್ಥಾನದಲ್ಲಿ ಬರೌನಿ ಜಂಕ್ಷನಿಂದ ಎರ್ನಾಕುಲಂಗೆ ಬರುವಂಥ ರಪ್ತಿಸಾಗರ್ ಎಕ್ಸ್ಪ್ರೆಸ್ ಸುಮಾರು 3434 ಕಿಲೋಮೀಟರ್ ಕ್ರಮಿಸತ್ತೆ. 60 ನಿಲ್ದಾಣಗಳಲ್ಲಿ ಈ ಒಂದು ಟ್ರೈನ್ ಕ್ರಮಿಸತ್ತೆ ಅಂತ ಮಾಹಿತಿ ಇದೆ ಸ್ನೇಹಿತರೆ. ಹಾಗೆ ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು.

ಕಲ್ಲರಳಿ ಹೋಗಿ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ ಹೇಮಂತ್ ಅವರ ಧ್ವನಿಯಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ. ಓಕೆ, ಈಗ ಆಗ್ಲೇ 7:10 ಆಗ್ತಾ ಇದೆ ಸಮಯ. ಬಹಳಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದಾರೆ. ಸೊ ಸಂದೇಶಗಳ ಕಡೆ ಗಮನ ಹರಿಸೋದಕ್ಕಿಂತ ಮುಂಚೆ 8 ಸ್ಥಾನದಲ್ಲಿ ಸಿಲ್ಚಾರ್ ಮತ್ತು ಕೊಯಂಬತ್ತೂರ್ಗೆ ಬರುವಂತಹ ಸಿಲ್ಚಾರ್ ಕೊಯಂಬತ್ತೂರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು 8 ಸ್ಥಾನದಲ್ಲಿದೆ. ಯಾಕೆಂದರೆ 3493 ಕಿಲೋಮೀಟರ್ಸ್ ಅಷ್ಟು ದೂರ ಕ್ರಮಿಸತ್ತಂತೆ 38 ನಿಲ್ದಾಣಗಳು ಈ ಒಂದು ಟ್ರೈನ್ಗೆ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ 7 ಸ್ಥಾನದಲ್ಲಿ ಅಗರ್ತಲಾದಿಂದ ಬೆಂಗಳೂರಿಗೆ ಬರುವಂತಹ SMVT ಬೆಂಗಳೂರು ಹಮ್ಸಫರ್ ಅಗರ್ತಲಾ ಎಕ್ಸ್ಪ್ರೆಸ್, ಇದು 3529 ಕಿಲೋಮೀಟರ್, ಅಂದರೆ 31 ನಿಲ್ದಾಣಗಳು ಇರೋ ಅಂತ ರೈಲ್ವೆ ಲೈನ್ ಆಗಿದೆ ಇದು. ಇದು 7 ಸ್ಥಾನದಲ್ಲಿ ಇದೆ ಅಂತ ಮಾಹಿತಿ ಇದೆ ಸ್ನೇಹಿತರೆ. ಸಂದೇಶಗಳ ಕಡೆ ಗಮನ ಹರಿಸೋಣ. ಮತ್ತೊಂದು ಗೀತೆ ನಿಮಗೆಲ್ಲರಿಗೂ ಪ್ರಸಾರ ಮಾಡ್ತೀನಿ, ಎಂಜಾಯ್ ಮಾಡಿ. ಶ್ರೇಯ್ ಘೋಷಾಲ್ ಅವರ ಧ್ವನಿಯಲ್ಲಿ ಒಂದು ಗೀತೆ FM Rainbow ದಲ್ಲಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸುಮಧುರ ಗೀತೆಗಳು ಕೇಳ್ತಾ ಕೇಳ್ತಾ ಹಾಗೆ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬನ್ನಿ ಈಗ ಸಂದೇಶಗಳ ಕಡೆ ಗಮನ ಹರಿಸೋದಾದ್ರೆ, ಬಿಸಿ ಬಿಸಿ ಶೆಜ್ವಾನ್ ನೂಡಲ್ಸ್ ರೆಡಿ ಇದೆ ತಗೊಳ್ಳಿ ಅಂತ ಚಿತ್ರದ ಸಮೇತ ಇಲ್ಲಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರ ಸಂದೇಶಕ್ಕೆ. ಗುಡ್ ಈವ್ನಿಂಗ್ ಪ್ರಶಾಂತ್, ಚಂದದ ಗೀತೆಗಳೊಂದಿಗೆ ಸಂಸತ್ ಸುರಭಿ ಕಾರ್ಯಕ್ರಮ ಆರಂಭ ಮಾಡಿದ್ದೀರಾ, ಧನ್ಯವಾದಗಳು ಅಂತ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಹೇಳ್ತಾ ಇದ್ರೆ, ರೈಲು ಮಾರ್ಗಗಳು ಭಾರತದ ವಿವಿಧ ರಾಜ್ಯಗಳನ್ನು ಸಂಪರ್ಕಿಸಿ ರಾಷ್ಟ್ರೀಯ ಏಕತೆ, ಆರ್ಥಿಕತೆ, ಅಭಿವೃದ್ಧಿ, ಪ್ರವಾಸೋದ್ಯಮ, ವ್ಯಾಪಾರ, ಸರಕು ಸಾಗಣೆ ಮತ್ತು ಜನರ ಸುಗಮಕ್ಕೆ ಸುಗಮ ಸಂಚಾರಕ್ಕೆ ಮಹತ್ತರ ಕೊಡುಗೆ ನೀಡ್ತಾ ಇದೆ. ಒಳ್ಳೆಯ ವಿಷಯ ಆರಿಸ್ಕೊಂಡಿದ್ದೀರಾ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಬಡಾವಣೆಯಿಂದ ಸಂದೇಶವನ್ನು ಕಳಿಸ್ತಾರೆ. ಓ ಥ್ಯಾಂಕ್ ಯು ಸೋ ಮಚ್, ಪ್ರೀತಿಯ ಧನ್ಯವಾದಗಳು. ಸಂಸತ್ ಸುರಭಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಡ್ ಸಂಚು ಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ಮಾಹಿತಿ ಮತ್ತು ಹಾಡುಗಳು ಎರಡು ಚೆನ್ನಾಗಿದೆ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದ್ರೆ, ಒಳ್ಳೆ ಗೀತೆಗಳ ಜೊತೆಯಲ್ಲಿ ಒಳ್ಳೆ ಮಾಹಿತಿ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಹಾಗೆ ನಾವು ಸಂದೇಶಗಳೆಲ್ಲ ಮುಗಿಸಿ ನಾವು ಮತ್ತಿನ್ಯಾವುದು ರೈಲು ಮಾರ್ಗಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಾಗ, ನ್ಯೂ ತಿನ್ಸುಕಿಯಿಂದ ಬೆಂಗಳೂರಿಗೆ ಬರುವಂತಹ ನ್ಯೂ ತಿನ್ಸುಕಿಯ ಸರ್ಎಂವಿಟಿ ಬೆಂಗಳೂರು ವಾರದ ರೈಲು ಇದು ಸುಮಾರು 3542 ಕಿಲೋಮೀಟರ್ಗಳನ್ನು ಆಕ್ರಮಿಸತ್ತಂತೆ. ಇದು 6ನೇ ಸ್ಥಾನದಲ್ಲಿದೆ, 38 ನಿಲ್ದಾಣಗಳು ಇರುವಂಥ ಈ ಒಂದು ಟ್ರೈನ್ ನ್ಯೂ ತಿನ್ಸುಕಿಯಿಂದ ಬೆಂಗಳೂರಿಗೆ ಬರುವಂತಹ ರೈಲು ಇದಾಗಿದೆ. ಈ ಜೊತೆಯಲ್ಲಿ 5ನೇ ಸ್ಥಾನದಲ್ಲಿ ಫಿರೋಜ್ಪುರ್ ಕಂಟೋನ್ಮೆಂಟಿಂದ ರಾಮೇಶ್ವರಕ್ಕೆ ಬರುವಂತಹ ಫಿರೋಜ್ಪುರ್ ಕಂಟೋನ್ಮೆಂಟ್ ರಾಮೇಶ್ವರಂ ಹಮ್ಸಫರ್ ಎಕ್ಸ್ಪ್ರೆಸ್ ಸುಮಾರು 3544 ಕಿಲೋಮೀಟರ್ ಕ್ರಮಿಸುತ್ತೆ. 41 ನಿಲ್ದಾಣಗಳು ಈ ರೈಲಿಗೆ ಇದೆ. ಸೊ ಇನ್ಯಾವುದಿದೆ, 1, 2, 3, 4 ಸ್ಥಾನಗಳಲ್ಲಿ ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೇಳ್ತೀನಿ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ FM ರೈನ್ಬೋದಲ್ಲಿ.

0: ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ.
1: ಒಳ್ಳೊಳ್ಳೆ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ನಾವಿವಾಗ ಈಗ ರೈಲ್ವೆ ನಿಲ್ದಾಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ರೈಲ್ವೆ ಲೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾದರ್ ತಿರುನಲ್ವೇಲಿಯಿಂದ ಶ್ರೀ ಮಾತಾ ವೈಷ್ಣೋದೇವಿಗೆ ಹೋಗುವಂಥ ತಿರುನಲ್ವೇಲಿ ಜಮ್ಮು ಎಕ್ಸ್ಪ್ರೆಸ್ ಸುಮಾರು 3642 ಕಿಲೋಮೀಟರ್ ಅಂದರೆ 64 ಸ್ಟಾಪ್ಗಳಲ್ಲಿ ಸುಮಾರು 3 ದಿನದ ಪ್ರಯಾಣ ಅಂತೆ. ಅಂದರೆ ಕೇವಲ ಒಂದು 40 ನಿಮಿಷ ಕಮ್ಮಿ ಅಷ್ಟೇ 3 ದಿನಕ್ಕೆ, ಅಂದರೆ 2 ದಿನ 23 ಗಂಟೆ 20 ನಿಮಿಷದ ಪ್ರಯಾಣ ಇದಾಗುತ್ತೆ. ಅದರ ಜೊತೆಯಲ್ಲಿ ಹಾಗೆ ಕನ್ಯಾಕುಮಾರಿಯಿಂದ ಹೊರಡುವಂತಹ ಅದೇ ನಿಲ್ದಾಣಕ್ಕೆ ಅಂದರೆ ಮಾತಾ ವೈಷ್ಣೋದೇವಿ ಹೋಗುವಂತಹ ಹಿಂಸಾಗರ ಎಕ್ಸ್ಪ್ರೆಸ್ ಸುಮಾರು 3788 ಕಿಲೋಮೀಟರ್ ಕ್ರಮಿಸುತ್ತೆ. 65 ನಿಲ್ದಾಣಗಳಿದೆ. ಇದು ಕೂಡ ಸುಮಾರು 2 ದಿನ 20 ಗಂಟೆ 20 ನಿಮಿಷ ತಗೊಳುತ್ತೆ ಅಂತ ಮಾಹಿತಿ ಇದೆ ಸ್ನೇಹಿತರೆ. ಮೊದಲನೇದು ಮತ್ತು ಎರಡನೇ ಸ್ಥಾನದಲ್ಲಿ ಯಾವುದಿದೆ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ರಾಣಿ ಹಳೇಬೀಡಿಂದ ಹೇಳ್ತಿದ್ದಾರೆ ಒಳ್ಳೊಳ್ಳೆ ಕಾರ್ಯಕ್ರಮ, ಗೀತೆಗಳಂತೂ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ 982 ಇಂದ ಮೆಸೇಜ್ ಬಂದಿದೆ. ಕೇಳ್ತಾ ಇದೆ FM Rainbow 101.3.

7:32 ಎಂಟು ಸೆಕೆಂಡ್ ಆಗಿದೆ. ದೆಹಲಿ ಕೇಂದ್ರದಿಂದ ನೀವು ಕೇಳಿದ್ರಿ ಫಿಫಾ ಅಪ್ಡೇಟ್ ಎಫ್ ಎಂ ರೈನ್ಬೋದಲ್ಲಿ. ಹಾಗೆ ನಾವು ಮಾತಾಡ್ತಾ ಇದ್ವಿ ಸನ್ಸತ್ ಸುರಭಿಯಲ್ಲಿ 10 ಲಾಂಗೆಸ್ಟ್ ರೈಲ್ವೇ ಲೈನ್ಸ್ ಇನ್ ಇಂಡಿಯಾ. ಎರಡನೇ ಸ್ಥಾನದಲ್ಲಿ ಸಿಲ್ಚಾರ್ ತಿರುವನಂತಪುರಂ, ತಿರುವನಂತಪುರಂ ಸಿಲ್ಚಾರ್ ಅರುಣಾಯ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸುಮಾರು 3,155 ಕಿಲೋಮೀಟರ್ ಅಂತಂದರೆ ಇಷ್ಟು ದೂರ ಕ್ರಮಿಸ್ತಕ್ಕಂಥ ಸುಮಾ ಹೆಚ್ಚು ಕಮ್ಮಿ 4,000 ಕಿಲೋಮೀಟರ್. 57 ನಿಲ್ದಾಣಗಳಿದೆ. ಇದು ಸುಮಾರು 71 ಗಂಟೆಗಳ ಕಾಲ ಪ್ರಯಾಣದ ಅವಧಿ ಈ ಟ್ರೈನ್ಗಿದೆ. ಮೊದಲನೇ ಸ್ಥಾನದಲ್ಲಿ ದಿಬ್ರುಗರ್ ಕನ್ಯಾಕುಮಾರಿ ವೀಕ್ಲಿ ಎಕ್ಸ್ಪ್ರೆಸ್ ವಿವೇಕ್ ಎಕ್ಸ್ಪ್ರೆಸ್ ಸುಮಾರು 4,154 ಕಿಲೋಮೀಟರ್ ಅಂದರೆ 58 ಸ್ಟಾಪ್ಗಳು, 4,200 ಕಿಲೋಮೀಟರ್ ಕ್ರಮಿಸುತ್ತೆ. ಇದು 75 ಗಂಟೆಗಳ 30 ನಿಮಿಷ ಅಂದರೆ 76 ಗಂಟೆಗಳೇ ಇರಬಹುದು ಅಂತ ಹೇಳ್ಕೊಳ್ತೀನಿ. 3 ದಿನ 3 ಗಂಟೆ 30 ನಿಮಿಷ ಈ ಟ್ರೈನ್ಗೆ ಬೇಕಾಗಿರುವಂಥ ದಿಬ್ರುಗರ್ ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ಇದು ವಿವೇಕ್ ಎಕ್ಸ್ಪ್ರೆಸ್ ಮೊದಲನೇ ಸ್ಥಾನದಲ್ಲಿ ಇರುವಂಥ ಭಾರತದ ಟ್ರೈನ್. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಶಿವಲಿಂಗಪ್ಪ ಕಾವಲಿ, ಮನೋಜ್ ಕಾವಲಿ, ಸಮರ್ಥ್ ಕಾವಲಿ, ಮಂಜುಳಾ ಕಾವಲಿ ಅವರೆಲ್ಲರೂ ಇಳಕಲ್ನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಜೊತೆಯಲ್ಲಿ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೆ ಮಾಹಿತಿ, ಎಲ್ಲ ಮನೋರಂಜನೆ ಖಂಡಿತ ಇದೆ ಅಂತ ರಘುವರ ಸಂದೇಶ ಬಂದು ತಲುಪಿದರೆ ರಮ್ಯಾ ಅವರು ಹೇಳ್ತಾರೆ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸಂಸತ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳಿ ರಂಗಿತ ರಂಗ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮೊಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಮೊಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮೊಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮೊಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30ಕ್ಕೆ ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001 ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14 1.53% ಎಥೆನಾಲ್ ಮಿಶ್ರಣವು 2025-26 20%+ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33-37 ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33-37 ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27 ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ 20%+ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಬೇಸಿಗೆಯ ಸಂಜೆಗಳಿಗೆ ಒಂದು ವಿಶೇಷ ಸೌಂದರ್ಯ ಇರುತ್ತೆ. ದಿನಪೂರ್ತಿ ಸೆಕೆಯಲ್ಲಿ ಒದ್ದಾಡಿ ಸಾಕಾದ್ರೂ ಸಂಜೆಗೆ ಹನಿಯುವ ಮಳೆಯೋ, ತೇಲಿ ಬರೋ ತಂಗಾಳಿನೋ, ಹೃದಯಕ್ಕೆ ನೆನಪಾಗೋ ಬಾಲ್ಯದ ಮುದವೋ ಒಂದು ಚೆಂದದ ಅನುಭೂತಿಯನ್ನು ಕಟ್ಟಿಕೊಡುತ್ತೆ. ನಿಮಗೂ ಹಾಗನ್ಸತ್ತಾ?

ಚೆಂದದ ಅನುಭೂತಿ ಅಂದೆ ಅಲ್ವಾ? ಯಾವತ್ತಾದರೂ ಯೋಚಿಸಿದಿರಾ, ನಮ್ಮೆಲ್ಲ ನೆನಪುಗಳಿಗೂ ಪರಿಮಳದ ನಂಟೊಂದು ಇರುತ್ತೆ. ಅಮ್ಮನ ಮಡಿಲಿನ ಘಮ, ಅಪ್ಪ ಕುಡಿಸ್ತಿದ್ದ ಶುಂಠಿ ಪೆಪ್ಪರ್ಮೆಂಟಿನ ತಾಜಾ ಘಮ, ನಮ್ಮ ಪ್ರಿಯ ಗೆಳತಿಯ ಮನೆಯ ಊಟದ ಡಬ್ಬಿಯ ಪರಿಮಳ, ಮೊದಲ ಪ್ರೇಮ ನಿವೇದನೆಯಲ್ಲಿ ಗೆಳೆಯನೋ ಗೆಳತಿಯೋ ಪೂಸಿದ್ದಂಥ ಪರ್ಫ್ಯೂಮ್ನ ಪರಿಮಳ, ಎಲ್ಲವೂ ಹಾಗೆ ಅಚ್ಚೊತ್ತಿದ ಹಾಗೆ ನೆನಪಿರುತ್ತೆ ಅಲ್ವಾ?

ಅಚ್ಚು ಒತ್ತಿದ ಹಾಗೆ ನೆನಪಿರೋದು ಅಂತೀವಿ, ನೆನಪಿಗಾಗಿ ಹಚ್ಚೆ ಹಾಕಿಸ್ಕೊಳ್ತೀವಿ. ಈಗೀಗಂತೂ ಟ್ಯಾಟೋ ಅಥವಾ ಹಚ್ಚೆಯ ವ್ಯಾಮೋಹ ಹಚ್ಕೊಳ್ಳದೇ ಇರೋರು ಇಲ್ವೇ ಇಲ್ಲ ಅಂತ ಹೇಳಬಹುದು.

ಪ್ರೀತಿ ಪಾತ್ರರ ಹೆಸರು, ಚಿತ್ರ, ಇನಿಷಿಯಲ್ಸ್, ಆಕರ್ಷಕ ಚಿತ್ತಾರಗಳು, ದೇವ ದೇವಿಯರು ಎಲ್ಲವನ್ನು ಕೂಡ ಹಚ್ಚೆ ಹಾಕಿಸ್ಕೊಳ್ಳುವಂತಹ ಟ್ರೆಂಡ್ ಇದ್ರೂ ಕೂಡ ಹೃದಯದೊಳಗೆ ಉಳಿದಂತಹ ಹೆಸರಿನ ಜಾಡು ಕಂಡು ಹಿಡಿಯೋದು ಸುಲಭ ಇಲ್ಲ. ಏನಂತೀರಿ ಈ ಬಗ್ಗೆ ಪ್ರೇಮಿಗಳು ಹೇಳಬೇಕು?

ಒಲವಿನ ಆಲಾಪದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ. ಮಾತು ಹಾಡಿನ ಜೊತೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೊರಡ್ತಾ ಇದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ FM ರೈಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಸಮಯ ಆಗ 8:44:35 ಆಗಿದೆ. ಈಗ ಒಲವಿನ ಆಲಾಪ ಕೇಳ್ತಾ ಇದ್ರಿ ಇಷ್ಟೊತ್ತು ಸ್ನೇಹಿತರೆ. 8:45 ಹಿಂದಿಯಲ್ಲಿ ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9 ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 9:16:05 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳು. ವಿಶೇಷತೆ ಏನು, 9:15:10 ನಿಮ್ಮದೇ ಆದ ಸುಗಮ್ ಕೇಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾನು ನಿಮಗಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇಳಿ ಎಂಜಾಯ್ ಮಾಡಿ ಈ ಸಮುದ್ರ ಗೀತೆಗಳು, ಈ ಒಂದು ಕಾಲದಲ್ಲಿ ಎಂಜಾಯ್ ಮಾಡಿ.

ದೋ ಭಾಯ್ ಚಿತ್ರದ ಗೀತೆ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ. ಇವತ್ತಿನ ಈ ಸುಖಂ ಕೇಪಲ್ ಕಾರ್ಯಕ್ರಮದಲ್ಲಿ ಈ ಎಲ್ಲ ಗೀತೆಗಳು ಮನಸ್ಸಿನಲ್ಲಿ, ನೀವು ಹಿಂದಿ ಗೀತೆಗಳನ್ನು ಕೇಳೋರು, ಹಳೆ ಗೀತೆಯನ್ನು ಕೇಳೋರು, ಆಸ್ವಾದಿಸೋರು ಆಗಿದ್ದರೆ ಖಂಡಿತ ಈ ಎಲ್ಲ ಗೀತೆಗಳನ್ನು ಕೇಳಿರ್ತೀವಿ. ಏನು ಇವತ್ತಿನ ವಿಶೇಷ ನೀವು ನನಗೆ ತಿಳಿಸಬಹುದು? 9840910013 ಈ ಅಪರೂಪದ ಗೀತೆಗಳನ್ನು ಯಾಕಾಗಿ ಪ್ರಸಾರ ಮಾಡ್ತಾ ಇದ್ದೀನಿ? ಏನು ಇವತ್ತಿನ ವಿಶೇಷ? ಬಾಪೂಜಿ ದಿರಿಚಲ್ನ ಗೀತೆಯನ್ನು ಕೂಡ ಕೇಳಿಸುವಂಥ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾ ಇದೆ. ಅದನ್ನು ಕೂಡ ಪ್ರಯತ್ನ ಪಡೋಣ. ಆರ್ ಪಾರ್ ಚಿತ್ರದ ಗೀತೆಯನ್ನು ನಾನು ಪ್ರಯತ್ನ ಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡೋದಕ್ಕೆ. ಸೊ ಮೇರಾ ನಾಮ್ ಚಿಂಚಿಂಚು ಆ ಗೀತೆಯನ್ನು ಕೂಡ ಕೇಳಿದ್ರಿ. ಮುಂದಿನ ಗೀತೆ ಕೇಳಿ ಆರ್ ಪಾರ್ ಚಿತ್ರದ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ವಿಶೇಷತೆ ಏನು ಗೊತ್ತಾಗಿದ್ದರೆ ನೀವು ಸಂದೇಶವನ್ನು ಕಳಿಸಬಹುದು 9840910013

ಭಾಷೆ, ಭಾವ, ಗಾಯನ, ಜೀವ. ಏನಿವತ್ತಿನ ವಿಶೇಷ ಈ ಒಂದು ಸುಖಂ ಕೇಪಲ್ ಕಾರ್ಯಕ್ರಮದಲ್ಲಿ ಅಂತ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಯಾವೆಲ್ಲ ಗೀತೆಗಳನ್ನು ನಾನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ರೇಡಿಯೋ ಜೊತೆಗೆ ಗ್ಲೂ ಆಗಿ ಕೂತಿರೋರಿಗೆ ಸದಾಕಾಲ ಈ ಧ್ವನಿಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸಂಗೀತವನ್ನು ಕೇವಲ ಹಾಡದೆ ಭಾವನೆಗಳಿಗಾಗಿ ಬದುಕಿಸಿದ ಅಪರೂಪದ ಗಾಯಕಿ ಗೀತಾ ದತ್, ಅವರಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ಇವತ್ತು ಅವರ ಪುಣ್ಯಸ್ಮರಣೆ, ಅದರ ಅಂಗವಾಗಿ ಅವರ ಕಂಠಸಿರಿಯನ್ನು ಮನಮುಟ್ಟುವ ಸಮುದ್ರ ಗೀತೆಗಳನ್ನು ಸ್ಮರಿಸುವ ವಿಶೇಷ ಕಾರ್ಯಕ್ರಮ ನಿಮಗಾಗಿ ನಾನು ಪ್ರಸ್ತುತಪಡಿಸ್ತೇನೆ. ಸ್ನೇಹಿತರೆ, ನೋಡಿ, ಕಾಲ ಬದಲಾದ್ರೂ ಯಾವತ್ತೂ ಟ್ರೆಂಡ್ಗಳು ಬದಲಾದರೂ ಗೀತಾ ದತ್ ಅವರ ಒಂದು ಧ್ವನಿಯ ಮ್ಯಾಜಿಕ್ ಮಾತ್ರ ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ಅವರ ಈ ಗೀತೆಗಳೆಲ್ಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಅವರ ಪ್ರತಿಯೊಂದು ಹಾಡು ಹೃದಯವನ್ನು ಸ್ಪರ್ಶಿಸುವ ಒಂದು ಸುಂದರ ಅನುಭವ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಸಂಗೀತಯಾನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ಸ್ವರ ಸಾಮ್ರಾಜ್ಞಿ ಗೀತಾ ದತ್ ಅವರಿಗೆ ಒಂದು ಪ್ರೀತಿಯ ನಮನವನ್ನು ಸಲ್ಲಿಸೋಣ. ಏನಂತೀರಾ?

ಭಾವನೆಗಳಿಗೆ ಒಂಥರ ಜೀವ ತುಂಬಿದ ತಮ್ಮ ಮಧುರ ಕಂಠದಿಂದ ಕೋಟ್ಯಾಂತರ ಸಂಗೀತ ಪ್ರಿಯರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವಂಥ ದಂತಕಥೆಯ ಗಾಯಕಿ ಗೀತಾ ದತ್ ಅಂತಲೇ ಹೇಳಬಹುದು. ಅವರ ಒಂದು ಸವಿನೆನಪುಗಳು, ಅವರ ಗೀತೆಗಳ ಅಮರ ಗೀತೆಗಳು, ಸವಿನೆನಪು ಮತ್ತು ಸಂಗೀತ ಯಾನಕ್ಕೆ ಸಮರ್ಪಿತವಾದ ವಿಶೇಷ ಕಾರ್ಯಕ್ರಮ ಇವತ್ತು ನಿಮ್ಮೊಂದಿಗೆ ಈ ಒಂದು 45 ನಿಮಿಷದ ಸುಕುಕೆಪಲ್ ಕಾರ್ಯಕ್ರಮದಲ್ಲಿ.

ಎಲ್ಲ ಥರದ ಜಾನರ್ ಗೀತೆಗಳು, ದುಃಖ ಇರ್ಬೋದು, ಪ್ರಣಯ ಗೀತೆಗಳಿರ್ಬೋದು, ಪ್ರೀತಿಯ ಗೀತೆಗಳಿರ್ಬೋದು, ಸೋಲೋ ಸಾಂಗ್ಸ್, ಬಹಳಷ್ಟು ಗೀತೆಗಳನ್ನು ಹಾಡಿದ್ದಾರೆ ಗೀತಾ ದತ್ ಅವರು. ಮನಸ್ಸನ್ನು ಮುದುಗೊಳಿಸುವ, ಆತ್ಮವನ್ನು ಒಂಥರ ಸ್ಪರ್ಶಿಸುವ ಗೀತೆಗಳು ಗೀತಾ ದತ್ ಅವರ ಸಮುದ್ರ ಹಾಡುಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸೋಲ್ಫುಲ್ ಸಾಂಗ್ಸ್ ನಿಮ್ಮೆಲ್ಲರಿಗಾಗಿ FM ರೈನ್ಬೋ 101.3 MHz ಸ್ನೇಹಿತರೆ.

ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರಶಾಂತ್ ಅವರೇ, ಕಾರ್ಯಕ್ರಮ ಚೆನ್ನಾಗಿದೆ, ಅಪರೂಪದ ಗೀತೆಗಳನ್ನು ಕೇಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ಇಂದಿನ ಕಾರ್ಯಕ್ರಮದಲ್ಲಿ ಅಪರೂಪದ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ನಾವು ಕೇಳ್ತಾ ಇದ್ದೀವಿ. ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ. ಇವತ್ತು ನಮ್ಮ ಬಾಸ್ನ ಬರ್ತ್ಡೇ, ದಯವಿಟ್ಟು ಅವರಿಗೆ ತುಂಬ ಎಫ್ ಎಂ ರೈನ್ಬೋನ ಕೇಳ್ತಿರ್ತಾರೆ, ದಯವಿಟ್ಟು ಅವರಿಗೆ ನಮ್ಮೆಲ್ಲರ ಪರವಾಗಿ ವಿಶ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು 980 ಅವರ ಬಾಸ್ ಹೆಸರು ನಾಗಕುಮಾರ್ ಅಂತೆ. ನಿಮಗೆ ನಾಗಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಆತ್ಮೀಯ ಶುಭಾಶಯಗಳು, ಖಂಡಿತ ಒಳ್ಳೆಯದಾಗಲಿ ಫ್ರಮ್ ರೈನ್ಬೋ ಕಡೆಯಿಂದ. ಹಾಗೆ ರಾಣಿ ಹಳೆಬೀಡು ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮದಲ್ಲಿ ಅಪರೂಪದ ಹಿಂದಿ ಗೀತೆಗಳು ಇಂಪಾಗಿದೆ, ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯಶ್ರೀ ಅವರು ಹೇಳ್ತಿದ್ದಾರೆ, ಏನು ವಿಶೇಷ ಹಾಡುಗಳು ಸೂಪರ್, ನಾನು ಈಗ ಟ್ಯೂನ್ ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ ಅಂತ ಸಂದೇಶವನ್ನು ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಶ್ರೀ ಅವರೇ. ಸುಖಂ ಕೆಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ಅಮೋಘವಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಒಳ್ಳೊಳ್ಳೆ ಹಳೆಯ ಗೀತೆಗಳು ಬರ್ತಾ ಇದೆ, ತುಂಬ ಖುಷಿ ಆಗ್ತಾಯಿದೆ. ಈ ತಂಪಾದ ಟೈಮಲ್ಲಿ ಈ ಗೀತೆಗಳನ್ನು ಕೇಳೋದಕ್ಕೆ ಮನಸ್ಸಿಗೆ ಒಂಥರ ಡಿಫ್ರೆಂಟ್ ಫೀಲ್ ಬಿಡಿ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓ ಥ್ಯಾಂಕ್ ಯು ಸೋ ಮಚ್. ಕೇಳಿ ಮುಂದಿನ ಗೀತೆಗಳು, ಹಾಗೆ ಎಂಜಾಯ್ ಮಾಡಿ. ಗೀತಾದತ್ತ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ.

ಹಿನ್ನೆಲೆಯಲ್ಲಿ ಯಾವುದೇ ಒಂದು ವಾದ್ಯಗಳಿಲ್ಲದೆ ಎಂಥ ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಭಾಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಅವರ ಧ್ವನಿಯಲ್ಲಿ ಕೇಳುವಂಥ ಗೀತೆಗಳು ಮಾತ್ರ ಇವತ್ತಿನ ಕಾರ್ಯಕ್ರಮದ ಆಕರ್ಷಣೆ ಆಗಿದೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಬಾಬುಜಿ ಧೀರೆ ಚೆಲ್ಲ, ಈ ಹಾಡು ನಾನು ಕೇಳಿದ್ದೀನಿ, ತುಂಬ ಇಷ್ಟ ಆಗುತ್ತೆ ಪ್ರಶಾಂತ್ ಅವರೇ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಚಂದ್ರಶೇಖರ್ ನಾಯಕ್ ಅವರು ಜೀವನ ಭೀಮಾನಗರ ದಾವಣಗೆರೆಯಿಂದ ಹೇಳ್ತಿದ್ದಾರೆ. ನಮಸ್ತೆ ಪ್ರಶಾಂತ್, ಹೇಗಿದ್ದೀರಾ? ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಪ್ರೀತಿಯ ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರಶಾಂತ್ ಅವರೇ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಹೇಳ್ತಿದ್ದಾರೆ. ಇಂಪಾದ ಮಧುರ ಗೀತೆಗಳು, ಖುಷಿಯಾಗ್ತಾ ಇದೆ ಅಂತ ಹೇಳಿ ಹಾಗೆ ರವಿ ತುರುವೇಕೆರೆ ತಾಲೂಕಿನಿಂದ ಹೇಳ್ತಿದ್ದಾರೆ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ, ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ರಘುವರು. ಎಫ್ ಎಂ ರೈನ್ಬೋದಲ್ಲಿ ಸುಕೋಂಕೆಪಲ್ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆಯಾಗಿದ್ದೀವಿ ಪ್ರಶಾಂತ್ ಅಂತ ಅವರು ಹೇಳ್ತಾರೆ. ಮತ್ತಿನ ಆಗ್ತದ ಮೊಹಮ್ಮದ್ ರಫಿ ಮತ್ತು ಗೀತಾ ದತ್ತ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಂತಹ ಮತ್ತೊಂದು ಗೀತೆ, ಎರಡು ಗೀತೆಗಳು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ ಈ ಸೂಪರ್ ಹಿಟ್ ಗೀತೆಗಳನ್ನು.

ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತಾದತ್ ಅವರ ವಿಶೇಷ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ನನ್ನದಾಗಿತ್ತು. ಇದುವರೆಗೂ ಕೇಳ್ತಾ ಇದ್ರಿ ಕಾರ್ಯಕ್ರಮ ಸುಖೋಂ ಕೇಪಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಹೇಗಿದೆ ಗೀತೆಗಳು? ಎಲ್ಲ ಗೀತೆಗಳು ಕೇಳ್ತಾ ಇದ್ರೆ ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬಿಡಿ. 5 ಗಂಟೆಯಿಂದ ಇಲ್ಲಿವರೆಗೂ ಟೈಮ್ ಹೇಗೆ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಪ್ರಶಾಂತ್ ಅವರೇ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಒಳ್ಳೊಳ್ಳೆ ಕಾರ್ಯಕ್ರಮ ಜೊತೆಯಲ್ಲಿ ಒಂದು ಸಲಹೆ ಕೂಡ ಇದೆ. ಓಕೆ, ಖಂಡಿತ ಖಂಡಿತ ಅದನ್ನು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತೀರಿ, ಅಂಜದ ಗಂಡು ಚಿತ್ರದ ಗೀತೆಯಿಂದ ಶುರುವಾದ ಗೀತೆಗಳು ಒಂದೊಂದೇ ಬತ್ತಳಿಕೆಯಲ್ಲಿ ಬಹಳಷ್ಟು ಗೀತೆಗಳು ಬರ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ವಿಶೇಷ, ಮುಂದಿನ ಗೀತೆ ಯಾವುದಿರಬಹುದು, ಯಾವ ಥರದ ಇರಬಹುದು ಅಂತ ನಾವು ಕಾಯ್ತಾ ಇದ್ದೀವಿ ಅಂತ ನಾಗೇಂದ್ರ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಬಸರ್ ಮುದ್ದೆ ಉಂಡು ಬೆಳ್ಳಿರಥದಲ್ಲಿ ಹೋಗುವಂತಾಯಿತು. ಇಂದ್ರ ಚಿತ್ರದ ಗೀತೆ ಕೇಳಿ ತುಂಬ ಖುಷಿಯಾಯಿತು ಅಂತ ಜಯನ್ನ ಶಿಶಿವಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತೀರಿ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅವರು ಹೇಳ್ತಾ ಇದ್ದರೆ, ಜೊತೆಯಲ್ಲಿ ಬ್ಯೂಟಿಫುಲ್ ಕನ್ನಡ ಸಾಂಗ್ಸ್ ಬರ್ತಿದೆ. ಓಕೆ, ಅನ್ನ ಸಾರು ಮೊಸರು ಚಟ್ನಿ ಎಲ್ಲ ತಿಂತಾ ಇದ್ದೀನಿ ನಾನು ಈ ಗೀತೆಗಳನ್ನು ಕೇಳ್ತಾ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಅನಂತನಾಗ್ ಅವರ ಗೀತೆಗಳು ಕೇಳಿದರೆ ಸಾಕು, ಫುಲ್ ಖುಷಿಯಾಗೋಗುತ್ತೆ ನನಗೆ ಅಂತ, ಜೊತೆಗೆ ಒಂದು ಸಮಾಧಾನ ಕೂಡ ಇರುತ್ತೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು. ಓಕೆ, ವೆರಿ ನೈಸ್. ಹಾಗೆ ರೋಹಣ ರಾಘವಿ ರೋನಿತ್ ಅವರು ಹೇಳ್ತಿದ್ದಾರೆ, ಇವತ್ತಿನ ಗೀತೆಗಳಂತೂ ತುಂಬ ಚೆನ್ನಾಗಿದೆ, ಕನ್ನಡ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈಗ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಇದೇ ಥರ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀರೆ. ಜೊತೆಯಲ್ಲಿ ನಮಸ್ತೆ ಕಾರ್ಯಕ್ರಮದಲ್ಲಿ ಒಂದಕ್ಕೊಂದು ಮಧುರವಾದ ಹಾಡುಗಳ ಕೊಂಡಿ ತುಂಬ ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಹೇಳ್ತಾ ಇದ್ದರೆ, ಸೂಪರ್ ಸಾಂಗ್ಸ್ ನಮ್ಮೆಲ್ಲರ ಮನಸ್ಸುಗಳನ್ನು ಕದ್ದಿದ್ದೀರಾ ಅಂತ. ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಓ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಗೀತೆ ಕೇಳಿ ಹಾಗೆ ಎಂಜಾಯ್ ಮಾಡಿ. ಧ್ರುವತಾರೆ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಭಾಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನಿಜವಾಗ್ಲೂ ಮೋಟಿವೇಟಿಂಗ್ ನಂಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬ್ಯಾಕ್ ಟು ಬ್ಯಾಕ್ ಎವರ್ ಗ್ರೀನ್ ಕನ್ನಡ ಸಾಂಗ್ಸ್ನ ಪ್ಲೇ ಮಾಡ್ತಾ ಇದ್ದೀರಾ ಪ್ರಶಾಂತ್, ತುಂಬ ಚೆನ್ನಾಗಿದೆ ಗೀತೆಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳಿದ್ದಾರೆ. ನಾವು ಚಿಕ್ಕವರಿದ್ದಾಗ ಕನ್ನಡ ಶಾಲೆಯಲ್ಲಿ ಓದುತ್ತಿದ್ದಾಗ 1:30 ಊಟಕ್ಕೆ ಮನೆಗೆ ಅಂತ ಬಂದಾಗ ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ವಿ. ಇವತ್ತು ಮತ್ತೆ ಕೇಳ್ತಾ ಇರೋಂಗಾಗಿದೆ. ಥ್ಯಾಂಕ್ ಯು ಸೋ ಮಚ್ ರೈನ್ಬೋ ಗೆಳೆಯ ಅಂತ ರವಿ ಎಮ್ ಎಚ್ ಅವರು ಕೆರೂರಿನಿಂದ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ವೆರಿ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ರವಿಯವರೇ. ಹಾಗೇ ಬಿಸಿ ರಾಗಿ ಮುದ್ದೆ ಪಾಲಕ್ ಸೊಪ್ಪಿನ ಸೊಪ್ಪು ಹೀರೆಕಾಯಿ ಬಜ್ಜಿ ಬರ್ತೀರ ಊಟಕ್ಕೆ ಅಂತ ಕಿಶನ್ ರೋಷನ್ ಶೋವರಣೆ ಹನುಮತೇಗೌಡ ಅವರು ಹಾಡ್ಲಿ ಮಾಡುವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಜೊತೆಯಲ್ಲಿ ಸುಭಾನ್ ಕೋರಿಯವರು ಹಂಪಸಾಗರದಿಂದ ಉತ್ತಮವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಅದರಲ್ಲೂ ಧ್ರುವತಾರೆ ತುಂಬ ಇಷ್ಟವಾದ ಗೀತೆ ಪ್ರಶಾಂತ್, ಥ್ಯಾಂಕ್ ಯು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಸಾಹೇಬ್ರೆ ಹಾಡತ್ತು ಮಸ್ತ್ ಮಸ್ತ್ ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಗಂಗಾವತಿಯಿಂದ ಚಂದ್ರಶೇಖರ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಉತ್ತಮ ಗೀತೆಗಳ ಸರಮಾಲೆಯ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಇಂಥ ಗೀತಾ ಕೀರ್ತನ ಶ್ರೀನಾಥ್ ಅವರು ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಹಾಗೆ ರವಿ ತುರುವೇಕರೆ ತಾಲೂಕಿನಿಂದ ಹೇಳ್ತಿದ್ದಾರೆ, ಬಸ್ ಕಂಡಕ್ಟರ್ ಆದ ನಾನು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಮನೆಯವರು ಕೂಡ ಕೇಳ್ತಾ ಇದ್ದಾರೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓ ವೆರಿ ನೈಸ್ ರವಿ ಅವರೇ, ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಹೇಳ್ತಾರೆ, ಒಂದೇ ಒಂದು ಆಸೆಯು ಎಂಬ ಸೀತಾರಾಮ ಚಿತ್ರದ ಈ ಸಾಲಗಳು ಮನ ತುಂಬಿ ಬರುತ್ತೆ. ತುಂಬ ತುಂಬ ಪ್ರೀತಿಯ ಧನ್ಯವಾದಗಳು ಇಂಥ ಗೀತೆಗಳಿಗೆ. ಕನಸಿನ ಲೋಕದಲ್ಲಿ ತೇಲಾಡುವ ಭಾವ ಮೂಡ್ತಾ ಇದೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನೈಸ್ ಸಾಂಗ್ಸ್ ಪ್ರಶಾಂತ್, ಬಿ ಆರ್ ಛಾಯಾ ಅವರ ವಿಶೇಷ ಗೀತೆಗಳನ್ನು, ಎರಡು ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ, ಥ್ಯಾಂಕ್ ಯು ಅಂತ ಭಾಗ್ಯ ಅವರ ಸಂದೇಶ ಬಂದಿದ್ದರೆ. ಓಕೆ, ಆಕಾಶವಾಣಿ ಕಾರ್ಯಕ್ರಮಗಳು ಇಷ್ಟು ಹೊಗಳಿದ್ರು ಸಾಕಾಗೋದಿಲ್ಲ ಅಂತ ಗೀತಾ ನಾಗರತ್ನ ನಾಗರಾಜ್, ಕೀರ್ತನ ರೋಹಿಣಿ ಅಶ್ವಿನಿ ಹೇಮಾ ಅವರೆಲ್ಲ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಲಾಟ್. ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ನಮಸ್ತೆ ಪ್ರಶಾಂತ್, ಕನಸಿನ ಲೋಕ ಕಾರ್ಯಕ್ರಮದ ಹಾಡುಗಳು ಕೇಳ್ತಾ ಆನಂದಿಸ್ತಾ ಇದ್ದೀವಿ, ಹಾಡುಗಳ ಆಯ್ಕೆ ಚೆನ್ನಾಗಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಶಾಂತಾಚಾರ್ಯ ಬಡಿಗೇರ ಕೊಕ್ಕನೂರಿನಿಂದ ಹೇಳ್ತಿದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂಗೀತ ಅಂದರೆ ಕೇವಲ ಸ್ವರಗಳ ಸಂಗಮವಲ್ಲ, ಅದು ಮನಸ್ಸಿನ ನೆಮ್ಮದಿ ಉಲ್ಲಾಸ ಮತ್ತು ಸಂತೋಷವನ್ನು ನೀಡುವ ಅದ್ಭುತ ಶಕ್ತಿ, ಅದರಲ್ಲಿರುವ ಮಾಂತ್ರಿಕ ಸ್ಪರ್ಶ ದುಃಖವನ್ನು ಮರೆಸುವ, ಮನದ ಭಾರವನ್ನು ಹಗುರಗೊಳಿಸುವ ಮತ್ತು ಬದುಕಿಗೆ ಹೊಸ ಚೈತನ್ಯ ತುಂಬ ಸಾಮರ್ಥ್ಯ ಹೊಂದಿದೆ. ಆದ್ದರಿಂದ ಸಂಗೀತ ಪ್ರತಿಯೊಬ್ಬರ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಮಧುರವಾದ ಸಂಗೀತ ಕೇಳ್ತಾ ಇದ್ದರೆ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹರಿದ ಅನುಭವ ಆಗುತ್ತೆ. ಇಂತಹ ಅದ್ಭುತ ಸಂಗೀತಮಯ ಕಾರ್ಯಕ್ರಮ ನಮ್ಮೆಲ್ಲರಿಗಾಗಿ ತಲುಪಿಸ್ತಿರುವ ಎಫ್ ಎಂ ರೈನ್ಬೋಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಕಾರ್ಯಕ್ರಮಕ್ಕೆ ತುಂಬ ತುಂಬ ಸಂದೇಶವನ್ನು ಕಳಿಸಿರುವಂಥ ನಿಮಗೆ ತುಂಬ ಧನ್ಯವಾದಗಳು. ಶಾಂತ ಅವರು ಬ್ಯಾಂಕಲೋನಿಯಿಂದ ಹೇಳ್ತಿದ್ದಾರೆ, ಆಲ್ ಸಾಂಗ್ ಸೂಪರ್ ಪ್ರಶಾಂತ್ ಅಂತ ಅವ್ರು ಹೇಳ್ತಿದ್ದಾರೆ. ಓ ಥ್ಯಾಂಕ್ ಯು. ಹಾಗೆ ಎಫ್ ಎಂ ರೈನ್ಬೋದಲ್ಲಿ ನಾವು ನಿಮ್ಮ ಜೊತೆ ಆಗಿದ್ದೀವಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮದಲ್ಲಿ ಒಂದೊಂದು ಮಧುರವಾದ ಗೀತೆಗಳು ತುಂಬ ಖುಷಿ ಕೊಡ್ತಾ ಇದೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಅಂತ ಅವರ ಸಂದೇಶ ಬಂದು ತಲುಪಿದೆ. ನಿಮ್ಮ ಎಲ್ಲ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ಇನ್ನಷ್ಟು ಗೀತೆಗಳು ಕಾಯ್ತಾ ಇದೆ. ಕೇಳ್ತಾರೆ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡ್ತಿರುವ ಎಫ್ ಎಂ ರೈನ್ಬೋಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮಾನಿ, ಭಾಗಮಂಡಲ, ಕೊಡಗುರಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಪ್ರಶಾಂತ್ ಅವರೇ, 5 ವರ್ಷದ ಮಗ ಸಾಯ್ತಾನ ಕೂಡ ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಮಲಗೋದು ಸರ್. ಎಲ್ಲ ಹಾಡುಗಳು ತುಂಬ ತುಂಬ ತುಂಬ ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಶ್ರುತಿ ಸಾಯ್ತನ್ಮಯ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್, ತುಂಬ ತುಂಬ ಖುಷಿಯಾಯಿತು ನಿಮ್ಮ ಈ ಸಂದೇಶಕ್ಕೆ. ಅಂಜನಪ್ಪ ಅವರು ಮಾಲಮಾಚನಹಳ್ಳಿಯಿಂದ ಹೇಳ್ತೀರೆ, ಬಹಳ ಇಂಪಾದ ಗೀತೆಗಳು ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಇಂಥ ಗೀತೆಗಳಿಗೆ ಅಂತ ಅವ್ರು ಹೇಳ್ತಾ ಇದ್ದರೆ. ನೆಕ್ಸ್ಟ್ ಯಾವಾಗ ಬರ್ತೀರಾ ಪ್ರಶಾಂತ್ ಅವರೇ ಅಂತ ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ. ಎಂದಿನಂತೆ ಭೇಟಿಯಾಗೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಮುಂದಿನ ಸೋಮವಾರ. ಕಣ್ಮುಚ್ಚಿದರೆ ಸಾಕು, ತೆರೆಯುವುದು ಒಂದು ಹೊಸಲೋಕ. ಬಣ್ಣ ಬಣ್ಣದ ಚಿಟ್ಟೆಗಳು ಹಾರುವ ನಕ್ಷತ್ರಗಳ ದೀಪ ಬೆಳಗುವ ಲೋಕ, ನಿದ್ರೆ ದೇವತೆ ತರುವ ಈ ಕನಸು ಮನಸ್ಸಿಗೆ ನೀಡುವ ಹೊಸ ಹುರುಪು. ಯಾವಾಗಲೂ ಹೀಗೆ ಇರಬಾರದೇ ಈ ಜಗತ್ತು, ಕನಸಿನ ಲೋಕವೇ ನಿಜವಾದ ಸ್ವರ್ಗ. ಮತ್ತು ನಮ್ಮ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ ಥ್ಯಾಂಕ್ ಯು. ಮಳೆ ಬಂದು ಭೂಮಿ ತಂಪಾಯಿತು, ನೀವು ಪ್ರಸಾರ ಮಾಡುವ ಗೀತೆ ಕಿವಿಗೆ ಇಂಪಾಯಿತು, ಧನ್ಯವಾದಗಳು ಪ್ರಶಾಂತ. ಮಣಿಕಂಠ ಅವರ ಸಂದೇಶ ಬಂದಿದ್ದರೆ,

ಥ್ಯಾಂಕ್ ಯು ಸೋ ಮಚ್ ಎಫ್ ಎಂ ರೈನ್ಬೋ ಅಂತ ಮಂಜುಳಾ ಕುಮಾರಿ ಎಂ ಪಿ ಅವರು ಅಂಜನಾಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಆಕಾಶವಾಣಿ ಟ್ಯೂನ್ ಮಾಡಿದ ತಕ್ಷಣ ನಮ್ಮ ರೈನ್ಬೋ ಚಾನಲ್ಲಿ ಇಂತಹ ಗೀತೆಗಳನ್ನು ಕೇಳಬೇಕು ಅಂತ ಶ್ರೀನಾಥ್ ಶ್ರವಣ್ ಹೇಮಾ ಅವರು ಕೆ ಆರ್ ಪುರಂಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಪ್ರಭಾಕರಯ್ಯ ಚೈತ್ರ ದೀಪ ರುದ್ರೇಶ್ ಸಂಗೀತ ಸಿದ್ದು ಆರ್ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ ಹೇಳ್ತಾರೆ. ಪ್ರಶಾಂತ್ ಅವರ ಹಿಂದಿನ ಕನಸಿನ ಲೋಕ ಕಾರ್ಯಕ್ರಮ ಆಯ್ಕೆ ಗೀತೆಗಳು ಅರ್ಥಪೂರ್ಣವಾದ ಸಾಹಿತ್ಯ ಮಧುರ ಗೀತೆ. ಥ್ಯಾಂಕ್ ಯು ಅಂತ ಅವ್ರ ಸಂದೇಶವನ್ನು ಕಳಿಸ್ತಾರೆ. ಪ್ರೀತಿಯ ಧನ್ಯವಾದಗಳು ನನ್ನ ಕಡೆಯಿಂದಲೂ ಕೂಡ ನಿಮಗೆ. ರಾಣಿ ಹಳೆಬೀಡು ಅವರು ಹೇಳ್ತಾರೆ, ಕಾರ್ಯಕ್ರಮದಲ್ಲಿ ಗೀತೆಗಳ ಆಯ್ಕೆ ತುಂಬ ಚೆನ್ನಾಗಿದೆ, ಎಲ್ಲ ಒಂದೇ ರಾಗದ ಗೀತೆಗಳು ಅಂತ ಅನಿಸುತ್ತೆ. ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ, ಗೀತೆಗಳಿಗೆ ಪ್ರಸಾರ ಮಾಡ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಪ್ಪಾ, ಒಂದಕ್ಕಿಂತ ಒಂದು ಅದ್ಭುತ ಗೀತೆಗಳು ಅಂದರೆ ಈ ಓಕೆ, ಮತ್ತೆ ಮುಂದಿನ ವಾರ ಬರ್ತೀರಲ್ವ ಅಂತ ಕೇಳ್ತಿದ್ದಾರೆ ಪೂಜಾ ಅವರು. ಡೆಫಿನೆಟ್ಲಿ ವೈ ನಾಟ್. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ವಾರೆ ವಾ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದರೆ, ಅಂಜು ವಜ್ರ ವಜ್ರಕುಮಾರ್ ಯದುವೀರ್ ಲೋವತ್ ಅವರು ಮಾಗಡಿ ರಸ್ತೆ ಫಾರೆಸ್ಟ್ ಗೇಟ್ ಮೂಕಾಂಬಿಕಾ ನಗರದಿಂದ ಹೇಳ್ತಿದ್ದಾರೆ. ಅವಾ ಎಂಥ ಗೀತೆಗಳಪ್ಪ, ಖುಷಿಯಾಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಶುಭರಾತ್ರಿ ಪ್ರಶಾಂತ್, ಕಾರ್ಯಕ್ರಮ ಇನ್ನೂ 1 ಗಂಟೆ ಮುಂದುವರ್ಸಕ್ಕೆ ಸಾಧ್ಯನ ಅಂತ ಚಿದಾನಂದ ಅವ್ರು ಕೇಳ್ತಾರೆ. ನನಗಂತೂ ಎನರ್ಜಿ ಇದೆ, ಬಟ್ ಏನು ಮಾಡೋದು, ಎಲ್ಲದಕ್ಕೂ ಒಂದು ಸ್ಟಾಪ್ ಇರಲೇಬೇಕಲ್ಲ. ಬಸವರಾಜ್ ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸಿಕೆರೆಯಿಂದ ಹೇಳ್ತಿದ್ದಾರೆ, ತಂಪಾದ ಸಮಯದಲ್ಲಿ ಗಿರಿನವಿಲು ಕೇಳಿ ಇನ್ನಷ್ಟು ಖುಷಿಯಾಯಿತು ಪ್ರಶಾಂತ್ ಅಂತ ಹೇಳ್ತಾ ಇದ್ದಾರೆ. ಕನಸಿನ ಲೋಕ ಹಾಡುಗಳು ಗಾಳಿಯಲ್ಲಿ ಹಿತವಾಗಿ ಬಂದು ಕಿವಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಕೂರ್ತಾ ಇದೆ ಅಂತ ಹರಿಹರನ್ ಅವರು ವಿದ್ಯಾನಗರದಿಂದ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಹಾಡುಗಳು ಹಾಲು ಜೀನು ಸವಿದ ಹಾಗಾಗ್ತಾ ಇದೆ ಅಂತ ರಂಗನಾಥ್ ಶ್ರೀನಾಥ್ ಸಾಯಿ ಪ್ರಕಾಶ್ ಕೀರ್ತನ ಕೆ ಪಿ ಅಗ್ರಹಾರದಿಂದ ಹೇಳ್ತಿದ್ದಾರೆ. ಸೋಮವಾರ ಮುಗಿತ ಬಂತಲ್ಲ ಪ್ರಶಾಂತ್ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನ್ ಬೆಂಗಳೂರಿನಿಂದ ಹೇಳ್ತಾ ಇದ್ದರೆ, ಅಮೃತ ರಮೇಶ್ ಅವರು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಹೃದಯ ಹಾಡಿತ್ತು, ಅನುರಾಗ ಅರಳಿತ್ತು, ಚಿತ್ರ ಪ್ರಸಾರ ಮಾಡಿದ ಗೀತೆಗಳು ಹಾಡುಗಳೆಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟೋ ದಿನದ ನಂತರ ಈ ಹಾಡನ್ನು ಕೇಳಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ರಾಜರಾಮ ಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಮಡಿಕೇರಿಗೆ ಹೋಗಿ ಬಂದೆ ಹಂಗಾಯಿತು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಅನುಷಾ ಅವರು, ಜೊತೆಯಲ್ಲಿ ನೈಸ್ ಸಾಂಗ್ಸ್ ಪ್ರಶಾಂತ್ ಅಂತ ಕಲ್ಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಇದ್ದೀನಿ ಅಂತ ಪಿಂಟು ಜಿಡ್ಡು ಬಿಜಾಪುರದಿಂದ ಹೇಳ್ತಿದ್ದಾರೆ. ಸೂಪರ್ ಸಾಂಗ್ಸ್ ಅಂತ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳ ಅಮೋಘವಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಅವರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಇಷ್ಟೆಲ್ಲ ಸಂದೇಶಗಳ ಮಧ್ಯದಲ್ಲಿ ಯಾರ್ದಾದರೂ ಸಂದೇಶ ಬೈ ಚಾನ್ಸ್ ಮಿಸ್ ಆಗಿದ್ರೆ ದಯವಿಟ್ಟು ಏನು ಅನ್ಕೋಬೇಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಕೇಳಿ, ಎಂಜಾಯ್ ಮಾಡಿ. ಈ ಗೀತೆ ತುಂಬ ಜನರಿಗೆ ತುಂಬ ಆಲ್ ಟೈಮ್ ಫೇವ್ರೆಟ್ ಗೀತೆ ಅಂತಲೇ ಹೇಳಬೇಕು. ಶುಭಮಿಲನ ಚಿತ್ರದ ಈ ಗೀತೆ ನಿಮಗಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಡಗರಿಕೆಯಲ್ಲಿ ಮೂಡಿ ಬಂದಿರುವಂತಹ ಗೀತೆ ಕೇಳಿ ಎಂಜಾಯ್ ಮಾಡಿ.

ಅದ್ಭುತವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಯಿತು ಸ್ನೇಹಿತರೆ. ಓಕೆ, ಮಿಲನ ಸೂಪರ್ ಸಾಂಗ್ಸ್, ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದ್ರೆ, ಪೂಜಾ ಅವರು ಹೇಳ್ತೀರಾ ಮುಂದಿನ ವಾರ ಬರ್ತಿರಲ್ಲ ಅಂತ ಹೇಳಿ ಖಂಡಿತ. ಎಸ್ ಎಸ್, ಡೆಫಿನೆಟ್ಲಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಡಿಯೇಟ್ ರೊಮ್ಯಾಂಟಿಕ್ ಗೀತೆಗಳು ಕೇಳಿಸಿದ್ರೆ, ಅದರಲ್ಲಿ ಏಕೆ ಹೀಗಾಯಿತು, ಇಷ್ಟವಾದ ಗೀತೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಇಂಥ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಅಂತ ಎಸ್ ಎಂ ಶೋಭಾ ಎಇಒ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪ್ರೀತಿಯ ಸಂದೇಶಗಳಿಗೆ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮಳೆ ಮಳೆ ಮಳೆ ಮಳೆ ಮಳೆಯ ನಿರೀಕ್ಷೆಯಲ್ಲಿ ನಾವೆಲ್ಲ ಮಳೆ ಬರಲಿ ಅಂತ ಹೇಳ್ತಾ ಈ ಗೀತೆಯನ್ನು ಪ್ರಸಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 11:05 ಇಂಗ್ಲೀಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ತದನಂತರ ಎಫ್ ಎಂ ಗೋಲ್ಡನ್ನು ಕೇಳಲಿದ್ದೀರಿ. ಎಂದಿನಂತೆ ಮುಂದಿನ ಸೋಮವಾರ ನಾನು ಹಾಜರಾಗ್ತೀನಿ ಎಫ್ ಎಂ ರೈನ್ಬೋದಲ್ಲಿ. ಎಲ್ಲಿವರೆಗೂ ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ, ವಾರವೆಲ್ಲ ಶುಭವಾಗಿರಲಿ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಕೈಗೂಡಲಿ ಅಂತ ಹೇಳ್ತಾ ಸದ್ಯಕ್ಕೆ ಸ್ಟುಡಿಯೋದಿಂದ ಹೊರಡ್ತಾ ಇರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಎಂದಿನಂತೆ ಮುಂದಿನ ಸೋಮವಾರ ನಮ್ಮ ನಿಮ್ಮ ಭೇಟಿ ಕನ್ನಡ ಕಾಮನ ಬಿಲ್ಲಿನಲ್ಲಿ.